0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ.

ನಮ್ಮ ಇಂದಿನ ಪ್ರಸಾರದಲ್ಲಿ ಯೋಚನೆ ಸಾವಿರಾರು ಇದ್ದರೇನು, ಗುರಿ ಒಂದೇ ಇರಲಿ, ಸುಖ ದುಃಖ ಏನೇ ಇರಲಿ, ಮೊಗದಲ್ಲಿ ಸದಾ ನಗುವಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ ದಿನಾಂಕ 8 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಕರುಣೆಯ ಸುಧೆ ನೀ ನಮ್ಮ ಪರನಾಡ ಪುರವಾಸಿ ಜಗದೀಶ್ವರಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಶ್ರೀದೇವಿ ದುರ್ಗೆಯನ್ನಲೇ ನಿನ್ನ, ಮಾದೇವಿ ಕಾಳಿಯನ್ನಲೇ ತಾಯಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಅಂಬಿಕೆ ಜಗದಂಬಿಕೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಪರಶಿವೆ ನಿನ್ನಯ ಚರಣವನ್ನು ಕಾಣಲು ಬಂದಿಹೇ ಹರಸಮ್ಮ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದ ಮುಂದಿನ ಗೀತೆ, ಪುಣ್ಯ ಪ್ರದಾಯಿನಿ ಪಾಪ ವಿನಾಶಿನಿ ಮಂಗಳ ರೂಪಿಣಿ ಗೌರಮ್ಮ, ದುರಿತ ನಿವಾರಿಣಿ ದಾರಿದ್ರ್ಯ ನಾಶಿನಿ ಚಾಮುಂಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೆ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಮರಾಠ ಮಂಡಲ್ ಮಹಾವಿದ್ಯಾಲಯದಲ್ಲಿನ ಇಂಗ್ಲಿಷ್ ಉಪನ್ಯಾಸಕಿ. ಇವತ್ತು ನಾನು ಜೇಡರ ದಾಸಿಮಯ್ಯನವರ ಒಂದು ವಚನವನ್ನ ತೆಗೆದುಕೊಂಡು ಬಂದಿದ್ದೇನೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತ ಇತ್ತು ಕಾಣ ರಾಮನಾಥ. ಇಲ್ಲಿ ಈಗ ಟ್ಯಾಕ್ಸ್ ಅಂತ ನಾವು ಮಾತಾಡ್ತೀವ್ರಿ, ಕರ ಅಥವಾ ಟ್ಯಾಕ್ಸ್ ತುಂಬುವ ಪದ್ಧತಿ ಬಹಳ ಹಿಂದಿನಿಂದನ ಐತಿ. ಆದರೆ ಅಷ್ಟೇ, ಕರ ತುಂಬದ ಟ್ಯಾಕ್ಸ್ ತುಂಬದಂಗ ಇಡೀ ಸಂಪತ್ತನ್ನು ಅನುಭವಿಸಬೇಕು ಅನ್ನುವಂತಹ ಅನೇಕ ಜನರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅದನ್ನು ಒಂದು ದೃಷ್ಟಾಂತದ ಮೂಲಕ ಜೇಡರ ದಾಸಿಮಯ್ಯ ಹೇಳ್ತಾರೆ. ಒಬ್ಬ ಭತ್ತವನ್ನ ತೆಗೆದುಕೊಂಡು ಮಾರಲು ಪಟ್ಟಣಕ್ಕೆ ಒಯ್ಯಬೇಕು. ನೇರ ಮಾರ್ಗದೊಳಗೆ ಹೋದ್ರೆ ದಾರಿಯೊಳಗೆ ನ್ಯಾಯಯುತವಾಗಿ ಆ ಧಾನ್ಯಕ್ಕೆ ಟ್ಯಾಕ್ಸ್ ಕೊಡಬೇಕು. ಆದರೆ ಮನುಷ್ಯನಿಗೆ ದುರಾಸೆ ನೋಡ್ರಿ, ನನಗ ಎಲ್ಲ ಇರಲಿ ಅಂತ ಅಪೇಕ್ಷೆ ಮಾಡ್ತಾನೆ. ತಾನು ನೀಡಿದ ಕರ ಸಮಾಜಕ್ಕೆ ಸದ್ವಿನಿಯೋಗ ಆಗ್ತದೆ ಎನ್ನುವಂತಹ ಜ್ಞಾನ ಕೂಡ ಇದ್ದರೂ ಕೂಡ ಅದನ್ನು ಉಪೇಕ್ಷೆ ಮಾಡ್ತಾನೆ. ಆ ಕರವನ್ನು ತಪ್ಪಿಸಿಕೊಳ್ಳುವ ತನ್ನದೇ ಆದ ಮಾರ್ಗವನ್ನು ತಾನ ಕಂಡುಕೊಳ್ತಾನೆ. ಹಗಲಿನಲ್ಲಿ ಎಲ್ಲರಿಗೂ ಕಾಣೋ ಹಂಗೆ ಹೋಗೋದು ಬೇಡ, ಅದು ಊರಿನೊಳಗೆ ಹೋಗೋದು ಬೇಡ, ಕಾಡಿನೊಳಗೆ ಕತ್ತಲದಾಗ ಹೋದ್ರೆ ಯಾರಿಗೂ ಕಾಣೋದಿಲ್ಲ ಅಂತ ಹೇಳಿ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಭತ್ತವನ್ನು ತುಂಬುತ್ತಾನೆ. ತುಂಬುವ ಅವಸರದೊಳಗೆ ಚೀಲದ ತಳದಲ್ಲಿರುವಂತಹ ರಂಧ್ರವನ್ನು ಆತ ನೋಡೋದೇ ಇಲ್ಲ, ಎಲ್ಲಾನು ಅವಸರ ಅವಸರ. ಭತ್ತ ಚೀಲದಲ್ಲಿ ತುಂಬುವುದೊಂದೇ ಗುರಿ ಅವನಿಗೆ, ಹೀಗಾಗಿ ರಂಧ್ರದ ಕಡೆಗೆ ಲಕ್ಷ್ಯವಿಲ್ಲ. ಬೇಗ ಬೇಗನೆ ತುಂಬಿ ಚಕ್ಕಡಿಯಲ್ಲಿ ಹಾಕಿಕೊಂಡು ರಾತ್ರಿ ಇಡೀ ಪ್ರಯಾಣ ಮಾಡ್ತಾನೆ. ಕತ್ತಲಲ್ಲಿ ಕಾಡನ್ನು ದಾಟಿ ಊರು ಸೇರುವ ತವಕ ಆತನಿಗೆ. ತಾನು ತಂದ ಭತ್ತವನ್ನು ಸಂಪೂರ್ಣವಾಗಿ ತನಗ ಲಾಭ ಬರುವಂಗೆ ಮಾಡಿಕೊಳ್ಳಾಕ ಬೇಗ ಬೇಗನೆ ಕಾಡು ದಾಟಿ ಊರನ್ನು ಸೇರ್ತಾನೆ. ಅಂಗಡಿಯ ಮುಂದೆ ನಿಲ್ಲಿಸಿ ಭತ್ತ ತುಂಬಿದ ಚೀಲ ತೆಗೆದುಕೊಳ್ಳಾಕ ನೋಡ್ತಾನೆ. ಚೀಲ ಐತಿ, ಆದರೆ ಭತ್ತವೆಲ್ಲ ಕಾಡಿನ ದಾರಿ ಒಳಗೆ ಸೋರಿ ಸೋರಿ ಹೋಗಿದೆ. ಬೆಳೆದ ಬೆಳೆ ಒಳಗೆ ಸ್ವಲ್ಪ ಭಾಗ ನೀಡಬೇಕಾಗಿತ್ತು, ಆದರೆ ಈಗ ಚೀಲದ ರಂಧ್ರದಿಂದ ಕಾರಣದಿಂದ ಇಡೀ ಭತ್ತವನ್ನೇ ಕಳೆದುಕೊಳ್ತಾನೆ. ಹಾಗೆಯೇ ಸಣ್ಣ ಮನುಷ್ಯನ ಮನುಷ್ಯ, ತನಗ ಎಲ್ಲ ಪುಣ್ಯ ಲಭಿಸ್ಲಿ ಅಂಥೇಳಿ ಏನೇನೋ ವಾಮ ಮಾರ್ಗ ಹಿಡಿತಾನೆ. ಆದರೆ ಪುಣ್ಯ ಫಲಗಳು ಅವಂಗೆ ದೊರೆಯುವುದಿಲ್ಲ. ಯಾಕಂದರೆ ಶರಣರಾದವರಿಗೆ ಸ್ಪಷ್ಟತೆ ಇರಬೇಕು. ಲಿಂಗಕಾಯದ ದಾಸೋಹದಲ್ಲಿ ಲಿಂಗ ಕಾಯಕ ದಾಸೋಹಗಳಲ್ಲಿ ನಿಷ್ಠೆ ಇರಬೇಕು. ಅನಗತ್ಯವಾದ ವಾಮ ಮಾರ್ಗಗಳಿಂದ ಸಂಪತ್ತನ್ನು ಸಂಗ್ರಹ ಮಾಡಬಾರ್ದು. ಜೊತೆಗೆ ಭಕ್ತಿ ಮಾರ್ಗಕ್ಕಾಗಿ ಬೇರೆ ಬೇರೆ ಒಳಮಾರ್ಗಗಳನ್ನು ಎಂದೂ ಹಿಡಿಬಾರ್ದು. ಹಾಗೇನಾದರೂ ಆದಲ್ಲಿ ಅವನು ಖಂಡಿತ ಶರಣನಾಗಲು ಸಾಧ್ಯವಿಲ್ಲ ಎನ್ನುವಂಥದ್ದು ಜೇಡರ ದಾಸಿಮಯ್ಯನವರ ಅಭಿಮತ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞಾನದ ಗುರಿಯನ್ನ ವಿವರಿಸುತ್ತಾರೆ. ಸೊ ಹೇಗೆ ಇದನ್ನ ನನ್ನ ಭಕ್ತರು ಮಾತ್ರ ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಭಾವವನ್ನ ಪಡೆಯುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಸಂಗ್ರಹವಾಗಿ ಹೇಳುವುದಾದ್ರೆ, ಮಹಾಭೂತಾನಿಯಿಂದ ಪ್ರಾರಂಭವಾಗಿ ಚೇತನಾಧೃತಿ ಅನ್ನುವವರೆಗೆ 6 ಮತ್ತು 7ನೆಯ ಶ್ಲೋಕಗಳು ಐಹಿಕ ಮೂಲ ಘಟಕಗಳನ್ನು, ಬದುಕಿನ ಲಕ್ಷಣಗಳ ಕೆಲವು ಅಭಿವ್ಯಕ್ತಿಗಳನ್ನು ವಿಶ್ಲೇಷಣೆ ಮಾಡುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಈ ಒಂದು ಗೂಡಿ ದೇಹ ಅಥವಾ ಕ್ಷೇತ್ರ ಆಗುತ್ತೆ. ಅಮಾನಿತ್ವಂ ತತ್ವಜ್ಞಾನಾರ್ಥ ದರ್ಶನಂ 8-12 ಶ್ಲೋಕಗಳು ಎರಡು ಬಗೆಯ ಕ್ಷೇತ್ರಜ್ಞರನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ವರ್ಣಿಸುತ್ತವೆ. ಆತ್ಮ ಮತ್ತು ಪರಮಾತ್ಮ ಈ ಕ್ಷೇತ್ರಜ್ಞರು. ಅನಾದಿಮತ್ಪರಂನಿಂದ ಪ್ರಾರಂಭವಾಗಿ ಹೃದಯ ಸರ್ವಸ್ಯ ವಿಷ್ಟಿತಂ ವರೆಗೆ 13-18ನವರೆಗಿನ ಶ್ಲೋಕಗಳು ಆತ್ಮನನ್ನು ಮತ್ತು ಪರಮಪ್ರಭು ಅಥವಾ ಪರಮಾತ್ಮನನ್ನು ವರ್ಣಿಸುತ್ತವೆ. ಈ 3 ಅಂಶಗಳನ್ನು ಇಲ್ಲಿ ವರ್ಣಿಸಲಾಗಿದೆ. ಕ್ಷೇತ್ರ ಅಂದರೆ ದೇಹ, ಜ್ಞಾನದ ಪ್ರಕ್ರಿಯೆ ಮತ್ತು ಆತ್ಮ ಹಾಗೂ ಪರಮಾತ್ಮ. ಭಗವಂತನ ಪರಿಶುದ್ಧ ಭಕ್ತರು ಮಾತ್ರ ಈ 3 ಅಂಶಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಇಲ್ಲಿ ವಿಶೇಷವಾಗಿ ವರ್ಣಿಸಿದೆ. ಆದ್ದರಿಂದ ಭಕ್ತರಿಗೆ ಭಗವದ್ಗೀತೆಯು ಸಂಪೂರ್ಣವಾಗಿ ಉಪಯುಕ್ತವಾಗಿದೆ. ಪರಮ ಪ್ರಭುವಾದ ಕೃಷ್ಣನ ಭಾವವೇ ಪರಮ ಗುರಿ. ಇದನ್ನು ಪಡೆಯಬಲ್ಲವರು ಈ ಭಕ್ತರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಕ್ತರು ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅಪೇಕ್ಷಿತ ಪರಿಣಾಮವನ್ನು ಪಡೆಯಬಲ್ಲರು. ಇತರರಿಗೆ ಇದು ಸಾಧ್ಯವಿಲ್ಲ. ಶ್ಲೋಕ 20.

ಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಸೊ ಇಲ್ಲಿ ನೀಡಿರುವಂತಹ ಜ್ಞಾನದಿಂದ ಕ್ಷೇತ್ರಜ್ಞರನ್ನ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮರನ್ನು ಅರ್ಥ ಮಾಡಿಕೊಳ್ಳಬಹುದು. ದೇಹವು ಕ್ಷೇತ್ರ, ಇದು ಐಹಿಕ ಪ್ರಕೃತಿಯಿಂದ ಆದದ್ದು. ದೇಹಧಾರಿಯಾಗಿ ದೇಹದ ಚಟುವಟಿಕೆಗಳನ್ನು ಸವಿಯುತ್ತಿರುವ ವ್ಯಕ್ತಿಗತ ಆತ್ಮ ಪುರುಷ ಅಥವಾ ಜೀವಿ, ಅವನೊಬ್ಬ ಕ್ಷೇತ್ರಜ್ಞ, ಇನ್ನೊಬ್ಬ ಪರಮಾತ್ಮನು. ಪರಮಾತ್ಮನು ವ್ಯಕ್ತಿಗತ ಆತ್ಮವು ದೇವೋತ್ತಮ ಪರಮಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳು ಎಂಬುದನ್ನು ತಿಳಿದುಕೊಳ್ಳಬೇಕು. ವ್ಯಕ್ತಿಗತ ಆತ್ಮ ಭಗವಂತನ ಶಕ್ತಿಯ ವರ್ಗಕ್ಕೆ ಸೇರಿದವನು, ಪರಮಾತ್ಮ ಭಗವಂತನ ಸ್ವಾಂಶ ವಿಸ್ತರಣೆಗೆ ಸೇರಿದವನು. ಸೊ ಪ್ರಕೃತಿಯು ಜೀವಿಯು ನಿತ್ಯರಾದವರು, ಅಂದರೆ ಅವರು ಸೃಷ್ಟಿಗೆ ಮೊದಲೇ ಇದ್ದರು. ಪ್ರಕೃತಿಯ ಅಭಿವ್ಯಕ್ತಿ ಪರಮಪ್ರಭುವಿನ ಶಕ್ತಿಯಿಂದ ಆದದ್ದು. ಜೀವಿಗಳು ಹಾಗೆಯೇ, ಆದರೆ ಜೀವಿಗಳು ಶ್ರೇಷ್ಠ ಶಕ್ತಿಗೆ ಸೇರಿದವರು. ಈ ಸೃಷ್ಟಿ ರೂಪ ತಾಳುವ ಮೊದಲೇ ಜೀವಿಗಳು ಅಹಿಕ ಪ್ರಕೃತಿಯು ಅಸ್ತಿತ್ವದಲ್ಲಿ ಇದ್ದವು. ಅಹಿಕ ಪ್ರಕೃತಿ ದೇವೋತ್ತಮ ಪರಮಪುರುಷನಾದ ಮಹಾವಿಷ್ಣುವಿನಲ್ಲಿ ಸೇರಿ ಹೋಗಿ ಅಗತ್ಯವಾದಾಗ ಅದು ಮಹತ್ತತ್ವದ ಮೂಲಕ ಪ್ರಕಟವಾಯಿತು. ಹೀಗೆ ಜೀವಿಗಳು ಕೂಡ ಅವನಲ್ಲಿ ಇವೆ. ಅವು ಬದ್ಧರಾಗಿರುವುದರಿಂದ ಅವಕ್ಕೆ ಪರಮಪ್ರಭುವಿನ ಸೇವೆಯನ್ನು ಮಾಡಲು ಇಷ್ಟವಿಲ್ಲ. ಹೀಗೆ ಅವುಗಳಿಗೆ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸಲು ಅವಕಾಶವನ್ನು ಕೊಡಲಾಗುವುದಿಲ್ಲ. ಆದರೆ ಅಹಿಕ ನಿಸರ್ಗವು ಹೊರಬಂದಾಗ ಈ ಜೀವಿಗಳಿಗೆ ಮತ್ತೊಮ್ಮೆ ಅಹಿಕ ಜಗತ್ತಿನಲ್ಲಿ ಕ್ರಿಯೆಯಲ್ಲಿ ತೊಡಗಲು ಮತ್ತು ದಿವ್ಯ ಜಗತ್ತನ್ನು ಪ್ರವೇಶಿಸಲು ಸಿದ್ಧ ಮಾಡಿಕೊಳ್ಳಲು ಇನ್ನೊಂದು ಅವಕಾಶವನ್ನು ಕೊಡಲಾಗುವುದು. ಅಹಿಕ ಸೃಷ್ಟಿಯ ರಹಸ್ಯ ಇದು. ಜೀವಿಯು ಮೂಲತಃ ಪರಮಪ್ರಭುವಿನ ವಿಭಿನ್ನಾಂಶ, ಆದರೆ ತನ್ನ ಬಂಡಾಯದ ಸ್ವಭಾವದಿಂದ ಅವನು ಅಹಿಕ ಪ್ರಕೃತಿಯಲ್ಲಿ ಬದ್ಧನಾಗುತ್ತಾನೆ. ಈ ಜೀವಿಗಳು ಅಥವಾ ಭಗವಂತನ ಶ್ರೇಷ್ಠ ಶಕ್ತಿಯ ಅಂಶಗಳು ಅಹಿಕ ಪ್ರಕೃತಿಯ ಸಂಪರ್ಕವನ್ನು ಹೇಗೆ ಪಡೆದವು ಎಂಬುದು ವಾಸ್ತವವಾಗಿ ಮುಖ್ಯವೇ ಅಲ್ಲ. ಆದರೆ ಇದು ವಾಸ್ತವವಾಗಿ ಏಕೆ ಮತ್ತು ಹೇಗೆ ಆಯಿತು ಎನ್ನುವುದು ಭಗವಂತನಿಗೆ ತಿಳಿದಿರುತ್ತದೆ. ಈ ಅಹಿಕ ಪ್ರಕೃತಿಯಿಂದ ಆಕರ್ಷಿತರಾದವರು ಅಸ್ತಿತ್ವಕ್ಕಾಗಿ ಕಠಿಣ ಶ್ರಮ ಪಡುತ್ತಿದ್ದಾರೆ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಆದರೆ ಅಹಿಕ ಪ್ರಕೃತಿಯಲ್ಲಿ ತ್ರಿಗುಣಗಳಿಂದ ಆಗುವ ಎಲ್ಲ ಪರಿವರ್ತನೆಗಳು ಪ್ರಭಾವಗಳು ಅಹಿಕ ಪ್ರಕೃತಿಯಿಂದ ಆದವು ಎನ್ನುವುದನ್ನು ನಾವು ನಿಶ್ಚಯವಾಗಿ ಈ ಕೆಲವು ಶ್ಲೋಕಗಳ ವರ್ಣನೆಯಿಂದ ತಿಳಿದುಕೊಳ್ಳಬೇಕು. ಜೀವಿಗಳಿಗೆ ಸಂಬಂಧಿಸಿದ ಎಲ್ಲ ಪರಿವರ್ತನೆಗಳಿಗೂ ವೈವಿಧ್ಯಕ್ಕೂ ದೇಹವೇ ಕಾರಣ. ಚೇತನದ ಮಟ್ಟಿಗೆ ಎಲ್ಲ ಜೀವಿಗಳು ಒಂದೇ. 21ನೇ ಶ್ಲೋಕ.

0: ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಆದರೆ ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಜೀವಿಗಳಲ್ಲಿ ದೇಹಗಳು ಮತ್ತು ಇಂದ್ರಿಯಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುವುದಕ್ಕೆ ಐಹಿಕ ಪ್ರಕೃತಿಯ ಕಾರಣ. ಜೀವಿಗಳಲ್ಲಿ 84 ಲಕ್ಷ ಬೇರೆ ಬೇರೆ ವರ್ಗಗಳಿವೆ. ಈ ಭಿನ್ನ ರೀತಿಗಳು ಐಹಿಕ ಪ್ರಕೃತಿಯ ಸೃಷ್ಟಿ. ಇವು ಜೀವಿಯ ಬೇರೆ ಬೇರೆ ಇಂದ್ರಿಯ ಸುಖಗಳಿಂದ ಹುಟ್ಟುತ್ತವೆ. ಹೀಗೆ ಜೀವಿ ಈ ದೇಹದಲ್ಲಿ ಅಥವಾ ಆ ದೇಹದಲ್ಲಿ ಇರಬೇಕೆಂದು ಬಯಸುತ್ತಾನೆ. ಆತನನ್ನು ಬೇರೆ ಬೇರೆ ದೇಹಗಳಲ್ಲಿ ಇಟ್ಟಾಗ ಬೇರೆ ಬೇರೆ ರೀತಿಯ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಅವನ ಐಹಿಕ ಸುಖ ದುಃಖಗಳಿಗೆ ಕಾರಣ ಸ್ವಯಂ ತಾನೇ ಅಲ್ಲ, ಆದರೆ ಅವನ ದೇಹ. ಅವನ ಮೂಲ ಸ್ಥಿತಿಯಲ್ಲಿ ಭೋಗದ ವಿಷಯದಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ಅದೇ ಅವನ ನಿಜವಾದ ಸ್ಥಿತಿ. ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅಪೇಕ್ಷೆಯ ಫಲವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಇದ್ದಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಂತಹದ್ದು ಇಲ್ಲವೇ ಇಲ್ಲ. ಆಧ್ಯಾತ್ಮಿಕ ಜಗತ್ತು ಪರಿಶುದ್ಧವಾದದ್ದು. ಆದರೆ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ದೇಹಕ್ಕಾಗಿ ಬೇರೆ ಬೇರೆ ಬಗೆಯ ಸುಖಗಳನ್ನು ಪಡೆಯಲು ಶ್ರಮ ಪಡುತ್ತಾರೆ. ದೇಹವು ಇಂದ್ರಿಯಗಳ ಪರಿಣಾಮ ಎಂದು ಹೇಳಿದರೆ ಇದು ಇನ್ನೂ ಸ್ಪಷ್ಟವಾದೀತು. ಬಯಕೆಯ ತೃಪ್ತಿಗಾಗಿ ಇರುವ ಸಾಧನೆಗಳು ಇಂದ್ರಿಯಗಳು. ದೇಹ ಮತ್ತು ಸಾಧನಗಳಾದ ಇಂದ್ರಿಯಗಳು ಒಟ್ಟಾಗಿ ಅವನ್ನು ಐಹಿಕ ಪ್ರಕೃತಿ ನೀಡುತ್ತವೆ. ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗುವಂತೆ ಜೀವಿಯ ಹಿಂದಿನ ಬಯಕೆ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವನಿಗೆ ಹಿತವಾದ ಅಥವಾ ಅಹಿತವಾದ ಸನ್ನಿವೇಶವು ಲಭ್ಯವಾಗುತ್ತೆ. ಐಹಿಕ ಪ್ರಕೃತಿಯು ಮನುಷ್ಯನ ಬಯಕೆಗಳು ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಅವುಗಳನ್ನು ವಿವಿಧ ವಾಸಸ್ಥಳಗಳಲ್ಲಿ ಇರಿಸುತ್ತದೆ. ಯಾವುದೇ ವಾಸಸ್ಥಳ ಲಭ್ಯವಾಗುವುದಕ್ಕೆ ಮತ್ತು ಅವನಿಗೆ ಬರುವ ಸುಖ ದುಃಖಗಳಿಗೆ ಆ ಜೀವಿಯ ಕಾರಣ. ದೇಹ ಜಡವಸ್ತುವಾದ್ದರಿಂದ ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಜೀವಿಯನ್ನು ಒಮ್ಮೆ ಒಂದು ನಿರ್ದಿಷ್ಟವಾದ ಬಗೆಯ ದೇಹದಲ್ಲಿ ಇರಿಸುತ್ತಲೇ ಅವನು ಪ್ರಕೃತಿಯ ನಿಯಂತ್ರಣಕ್ಕೆ ಬರುತ್ತಾನೆ. ಪ್ರಕೃತಿಯ ನಿಯಮವನ್ನು ಬದಲು ಮಾಡಲು ಆ ಕಾಲದಲ್ಲಿ ಜೀವಿಗೆ ಶಕ್ತಿ ಇರುವುದಿಲ್ಲ. ಒಂದು ಜೀವಿಯನ್ನು ಒಂದು ನಾಯಿಯ ದೇಹದಲ್ಲಿ ಇರಿಸಿದೆ ಎಂದುಕೊಳ್ಳೋಣ. ನಾಯಿಯ ದೇಹದಲ್ಲಿ ಇರಿಸಿದ ಕೂಡಲೇ ಅವನು ನಾಯಿಯಂತೆ ನಡೆದುಕೊಳ್ಳಬೇಕು. ಅವನು ಬೇರೆ ರೀತಿಯಲ್ಲಿ ನಡೆದುಕೊಳ್ಳಲು ಸಾಧ್ಯವಿಲ್ಲ. ಜೀವಿಯನ್ನು ಒಂದು ಹಂದಿಯ ದೇಹದಲ್ಲಿ ಇರಿಸಿದರೆ ಅವನು ಹೊಲಸನ್ನು ತಿಂದು ಹಂದಿಯಂತೆ ನಡೆದುಕೊಳ್ಳಬೇಕು. ಹಾಗೆ ಜೀವಿಯನ್ನು ಒಬ್ಬ ದೇವತೆಯ ದೇಹದಲ್ಲಿ ಇಟ್ಟರೆ ಅವನು ತನ್ನ ದೇಹಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು. ಇದು ಪ್ರಕೃತಿಯ ನಿಯಮ. ಆದರೆ ಎಲ್ಲ ಸನ್ನಿವೇಶಗಳಲ್ಲಿಯೂ ಪರಮಾತ್ಮನು ಜೀವಾತ್ಮನೊಡನೆ ಇರುತ್ತಾನೆ. ಇದನ್ನು ವೇದಗಳಲ್ಲಿ ಹೀಗೆ ವಿವರಿಸಿದೆ. ಮುಂಡಕ ಉಪನಿಷತ್ನಲ್ಲಿ ದ್ವಾ ಸುಪರ್ಣ ಸಯುಜ ಸುಖಾಯ. ಪರಮ ಪ್ರಭು ಜೀವಾತ್ಮನ ವಿಷಯದಲ್ಲಿ ಎಷ್ಟು ಕರುಣಾಮಯನೆಂದರೆ ಅವನು ಜೀವಾತ್ಮನೊಡನೆ ಸದಾ ಇರುತ್ತಾನೆ ಮತ್ತು ಎಲ್ಲ ಸನ್ನಿವೇಶಗಳಲ್ಲಿಯೂ ಪರಮಾತ್ಮನಾಗಿ ಉಪಸ್ಥಿತ ನಿರುತ್ತಾನೆ. 22ನೇ ಶ್ಲೋಕ. ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದ ಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಸೊ ಈಗ ಜೀವಾತ್ಮಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಸಾಗುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ಶ್ಲೋಕ ಬಹುಮುಖ್ಯವಾದದ್ದು. ಮನುಷ್ಯ ಉಡುಪನ್ನು ಬದಲಾಯಿಸುವ ಹಾಗೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗ್ತಾನೆ. ಇದನ್ನು 2ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಉಡುಪಿನ ಈ ಬದಲಾವಣೆಗೆ ಐಹಿಕ ಅಸ್ತಿತ್ವದಲ್ಲಿ ಅವನಿಗಿರುವ ಆಸಕ್ತಿಯೇ ಕಾರಣ. ಈ ಮಾಯಾ ಅಭಿವ್ಯಕ್ತಿಯು ಅವನನ್ನು ಮೋಹಗೊಳಿಸಿದಷ್ಟು ಕಾಲವು ಅವನು ದೇಹದಿಂದ ದೇಹಕ್ಕೆ ಸಾಗುತ್ತಲೇ ಇರಬೇಕಾಗುತ್ತದೆ. ಐಹಿಕ ಪ್ರಕೃತಿಯು ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಬೇಕೆಂಬ ಅವನ ಆಸೆಯಿಂದ ಅವನು ಇಂತಹ ಅಪೇಕ್ಷಣೀಯವಲ್ಲದ ಸನ್ನಿವೇಶಗಳಲ್ಲಿ ಇರಿಸಲ್ಪಡುತ್ತಾನೆ. ಜೀವಿಯು ಒಮ್ಮೆ ದೇವತೆಯಾಗಿ, ಒಮ್ಮೆ ಮನುಷ್ಯನಾಗಿ, ಒಮ್ಮೆ ಮೃಗವಾಗಿ, ಪಕ್ಷಿಯಾಗಿ, ಹುಳುವಾಗಿ, ಜಲಪ್ರಾಣಿಯಾಗಿ ಹೀಗೆ ಅವನು ಹುಟ್ಟುತ್ತಾನೆ. ಇದು ಐಹಿಕ ಬಯಕೆಯ ಪ್ರಭಾವದಿಂದ ಆಗುವಂಥದ್ದು. ಇದು ನಡೆಯುತ್ತಲೇ ಇರುತ್ತೆ. ಎಲ್ಲ ಆಗು ಹೋಗುಗಳಲ್ಲಿಯೂ ಜೀವಾತ್ಮನು ತನ್ನ ಸನ್ನಿವೇಶದ ಪ್ರಭು ಎಂದುಕೊಳ್ಳುತ್ತಾನೆ. ಆದರೆ ಅವನು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿ ಇರುತ್ತಾನೆ. ಅವನನ್ನು ಹೀಗೆ ಬೇರೆ ಬೇರೆ ದೇಹಗಳಲ್ಲಿ ಹೇಗೆ ಇರಿಸಲಾಗುತ್ತೆ ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಯ ಗುಣಗಳ ಸಹಯೋಗವೇ ಇದಕ್ಕೆ ಕಾರಣ. ಆದ್ದರಿಂದ ಮನುಷ್ಯ 3 ಐಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ದರೆ ಅವನ ಐಹಿಕ ಪ್ರಜ್ಞೆಯು ಅವನ ದೇಹದಿಂದ ದೇಹಕ್ಕೆ ಸಾಗುವಂತೆ ಒತ್ತಾಯ ಮಾಡುತ್ತದೆ. ಯಾಕೆಂದರೆ ಅನಾದಿ ಕಾಲದಿಂದ ಅವನಿಗೆ ಐಹಿಕ ಬಯಕೆಗಳು ಇದ್ದೇ ಇವೆ. ಆದರೆ ಅವನು ಈ ಗ್ರಹಿಕೆಯನ್ನು ಬದಲಾಯಿಸಿಕೊಳ್ಬೇಕು. ಅಧಿಕಾರಯುತ ಮೂಲಗಳಿಂದ ಕೀಳಿ ತಿಳಿದರೆ ಮಾತ್ರ ಈ ಬದಲಾವಣೆಯನ್ನು ಸಾಧಿಸಬಹುದು. ಇದಕ್ಕೆ ಅತ್ಯುತ್ತಮ ನಿದರ್ಶನ ಇಲ್ಲಿದೆ. ಅರ್ಜುನನು ಕೃಷ್ಣನಿಂದ ದೇವರ ವಿಚಾರವನ್ನ ಕೇಳ್ತಾ ಇದ್ದಾನೆ. ಜೀವಿಯು ಈ ಶ್ರವಣ ಪ್ರಕ್ರಿಯೆಗೆ ತನ್ನನ್ನು ಒಪ್ಪಿಕೊಂಡರೆ ಅಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅವನ ಬಹುಕಾಲದ ಬಯಕೆಯನ್ನ ಅವನು ಕಳೆದುಕೊಳ್ಳುತ್ತಾನೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಯಲ್ಲಿ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯ

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಮಾಂಸ ಸೇವನೆ ಒಳ್ಳೆಯದೇ ಅಂತ ಹೇಳ್ಬೋದು, ಯಾಕಂದ್ರೆ ಇದು ವಾತಾಹರ ಆಯುರ್ವೇದ ಶಾಸ್ತ್ರದಲ್ಲಿ ಮಾಂಸ ಸೇವನೆಯನ್ನ ನಿತ್ಯ ಸೇವನೆಯ ದ್ರವ್ಯದಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾತಾಹರ ಗುಣ ಬಲಕಾರಕ ಮತ್ತು ಪುಷ್ಟಿಕಾರಕ ಅಂತ ಹೇಳ್ತಾರೆ. ದೇಹದ ಬಲವರ್ಧನೆಗೆ ಮಾಂಸನೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆದರೆ ಅದರ ಸೇವನೆ ಕ್ರಮವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ದಿನದಲ್ಲಿ ಅಥವಾ ಪ್ರತಿದಿನ ಒಂದು ದಿವಸ ಬಿಟ್ಟ ಒಂದು ದಿವಸದಲ್ಲಿ ನಾವು ಕೇವಲ ಈ ಮಾಂಸವನ್ನು ಮಾತ್ರ ಸೇವನೆ ಮಾಡಬೇಕು. ಫ್ಲೆಶ್ ಮಾಂಸ ಪೇಶಿಗಳ ಮಾಂಸವನ್ನು ಮಾತ್ರ ನಾವು ಸೇವನೆ ಮಾಡಬೇಕಾಗ್ತದೆ. ಉಳಿದ ಅಂಗಾಂಶಗಳ ಮಾಂಸಗಳು, ಈಗ ಮಟನ್ ಪೀಸಸ್ಸು, ಚಿಕನ್ ಪೀಸಸ್ಗಳಲ್ಲಿ ಅಂಗಾಂಶಗಳನ್ನು ಕೂಡ ಸೇವನೆ ಮಾಡೋದ್ರಿಂದ ಕೊಬ್ಬಿನಾಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವನೆ ಮಾಡ್ತಿರ್ತೀವಿ. ಆದರೆ ಆ ಮಾಂಸದಲ್ಲಿ ಕೇವಲ ಮಾಂಸ ಪೇಶಿಗಳ ಮಾಂಸವನ್ನು ಮಾತ್ರ ನಾವು ತಗೊಂಡಿದ್ದೆ ಆದರೆ ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ಸಮರ್ಪಕ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ದೊರಕುತ್ತದೆ ಮತ್ತು ಸರಿಯಾದ ರೀತಿಯಲ್ಲಿ ಕುದಿಸಿ ಸರಿಯಾದ ಬೆಂದ ಮಾಂಸವನ್ನು ಮಾತ್ರ ನಾವು ಸೇವಿಸಬೇಕು. ಹೆಚ್ಚಿನ ಮಸಾಲೆ, ಹೆಚ್ಚಿನ ಎಣ್ಣೆಯುಕ್ತ ಮಾಂಸ ಪದಾರ್ಥಗಳು ನಾವು ಹೆಚ್ಚಾಗಿ ಮಾರು ಹೋಗಿಬಿಡ್ತೀವಿ. ಅಂತಹ ಆಹಾರ ಪದಾರ್ಥಗಳ ಬಗ್ಗೆ ಹೆಚ್ಚಾಗಿ ಒಲವು ತೋರದೆ ಕೇವಲ ಮಾಂಸ ಪೇಶಿಗಳಿಂದ ಬೇಯಿಸಿ ಮಾಡಲ್ಪಟ್ಟ ಮಾಂಸಾಹಾರ ಸೇವನೆಯನ್ನು ಸೇವನೆ ಮಾಡೋದು ಉತ್ತಮ ಅಂತ ನಾನು ಹೇಳಬಯಸ್ತೇನೆ. ಪ್ರೋಟೀನ್ಗಳಲ್ಲಿ ಸಿಗಬೇಕಾದಂಥ ಎಲ್ಲ ಅಮೈನೋ ಆಸಿಡ್ಗಳು ಕೂಡ ನಮಗೆ ಹಾಲಿನ ಮೂಲಕ ದೊರಕುತ್ತದೆ. ಹಾಲು ದೇಹಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಕೂಡ ನಮ್ಮ ಶರೀರಕ್ಕೆ ಒಡಮಾಡ್ತದೆ. ಒಂದು ಅರ್ಧ ಲೀಟರ್ನಷ್ಟು ಹಾಲು ನಮ್ಮ ಪ್ರತಿನಿತ್ಯ ನಮ್ಮ ಸೇವನೆ ನಾವು ಮಾಡಿದ್ದೇ ಆದರೆ ಪೋಷಕಾಂಶಗಳ ಕೊರತೆಯಿಂದ ನಾವೇನು ಬಳಲ್ತೀವಿ, ಉಳಿದ ಮೊನೋಟೋನಸ್ ಫುಡ್ಡನ್ನು ನಾವೇನು ಸೇವಿಸ್ತಾ ಇರ್ತೀವಿ, ಆ ಒಂದು ಕೊರತೆಯನ್ನು, ಪೋಷಕಾಂಶಗಳ ಕೊರತೆಯನ್ನು ಹಾಲಿನ ಸೇವನೆ ನೀಗಿಸ್ತದೆ. ಆದ್ದರಿಂದ ಹಾಲನ್ನು ಕೂಡ ಕುದಿಸಿ ಆರಿಸಿದ ಹಾಲನ್ನು ಯಾವಾಗಲೂ ಸೇವನೆ ಮಾಡಬೇಕು. ಸಾಕಷ್ಟು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಹಾಲು ಒಂದು ವಾಹಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಆರೋಗ್ಯಯುತ ಹಸು, ಆರೋಗ್ಯಯುತವಾದ ಹಾಲನ್ನೇ ಮಾತ್ರ ನಾವು ಸೇವನೆ ಮಾಡಬೇಕಂತ. ಈಗ ಪ್ರತಿಯೊಬ್ಬರು ನಮ್ಮ ಕೆಲಸಕ್ಕೆ ಅನುಗುಣವಾಗಿ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅತಿ ಶ್ರಮಯುಕ್ತವಾಗಿ ಕೆಲಸ ಮಾಡ್ತಾ ಇರೋರು ಈ ಎಲ್ಲ ಪ್ರಮಾಣಗಳನ್ನು ಹೇಳಬಯಸ್ತಕ್ಕಂಥ ಪ್ರಮಾಣಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣವನ್ನು ಸೇವನೆ ಮಾಡಬಹುದು. ಮತ್ತು ಸಾಮಾನ್ಯವಾಗಿ ಮನೆ ಕೆಲಸದಲ್ಲಿ ಮತ್ತು ಆಫೀಸ್ ಕೆಲಸದಲ್ಲಿ ನಿರತರಾಗಿರೋರು ಈ ಪ್ರಮಾಣವನ್ನು ಯಾವಾಗಲೂ ಅನುಸರಿಸೋದು ಉತ್ತಮ ಅಂತ ಹೇಳ್ತೇನೆ. ಏಕದಳ ಧಾನ್ಯಗಳು, ಅಕ್ಕಿ, ಜವೆಗೋಧಿ ಇವುಗಳನ್ನೆಲ್ಲ ನಮ್ಮ ಪ್ರತಿನಿತ್ಯ ಒಂದು ಉಪಹಾರ ಮತ್ತು ಎರಡು ಹೊತ್ತಿನ ಊಟದಲ್ಲಿ ಮಿನಿಮಮ್ 250 ಗ್ರಾಂ ಅಕ್ಕಿ, ಅಂದರೆ ಮೂರು ಹೊತ್ತಿನ ಭೋಜನದಲ್ಲಿ 250 ಗ್ರಾಂ ಅಕ್ಕಿ ನಮ್ಮ ದೇಹದಲ್ಲಿ ಹೋಗಬೇಕು. ಮಧ್ಯಾಹ್ನದ ಭೋಜನದಲ್ಲಿ ಒಂದು ಕಪ್, ಒಂದು ಬೌಲ್ ಅಂತ ಏನು ಹೇಳ್ತೀವಿ ಅನ್ನ, ರಾತ್ರಿ ಭೋಜನದಲ್ಲಿ ಕೂಡ ಒಂದು ಬೌಲ್ ಅನ್ನ, ಅದು ಸಾಕಾಗ್ತದೆ. ಇನ್ನು ದ್ವಿದಳ ಧಾನ್ಯಗಳಲ್ಲಿ 100 ಗ್ರಾಂ ಅಂತ ನಾವು ಅನ್ಕೋಬಹುದು. ಯಾವುದೇ ಬೇಳೆಕಾಳುಗಳು ಕೂಡ ಒಂದು ಸಣ್ಣ ಕಪ್ಪಿನಷ್ಟು ಬೇಳೆಕಾಳುಗಳು ಕುದಿಸಿ ಬೇಯಿಸಿದ ಬೇಳೆಕಾಳುಗಳು ನಮ್ಮ ದೇಹಕ್ಕೆ ಸೇರಬೇಕು. ಮೊಳಕೆ ಬರಿಸಿದ ಬೇಳೆಕಾಳುಗಳೇ ಆಗಿರ್ಬೋದು ಅಥವಾ ಬೇಯಿಸಿ ಮಾಡಿರ್ತಕ್ಕಂಥ ಬೇಳೆಕಾಳುಗಳು, ಪಲ್ಯ ರೂಪದಲ್ಲಿ ಇರತಕ್ಕಂಥ ಬೇಳೆಕಾಳುಗಳೇ ಆಗಿರಬೇಕು. ಅದೇ ರೀತಿಯಾಗಿ ಮಾಂಸ ಸೇವನೆಯಲ್ಲಿ 150 ಗ್ರಾಂ ಮಾಂಸ ಸೇವನೆ ಮಾಡ್ತಿದ್ದೆ ಆದರೆ ಒಂದು 150-200 ಗ್ರಾಂ ಮಾಂಸವನ್ನು ನಾವು ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ಹಾಲು 500 ಗ್ರಾಂ ಹಾಲು, ಅದು ಯಾವುದೇ ಮೂಲಕ ಮೊಸರಿನ ಮೂಲಕವಾಯಿತು ಮತ್ತು ಚಹಾ ಸೇವನೆ ರೂಪದಲ್ಲಿ ಆಗಿರಬೇಕು, ಎಲ್ಲ ರೂಪದಲ್ಲಿ ಸೇರಿಕೊಂಡು 1/2 ಲೀಟರ್ನಷ್ಟು ನಮ್ಮ ದೇಹದಲ್ಲಿ ಸೇರಿರಬೇಕು. ತುಪ್ಪದ ಬಗ್ಗೆ ಹೇಳಬೇಕಾದ್ರೆ 10 ಗ್ರಾಂ ತುಪ್ಪ ಯಾವುದೇ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಜೇನುತುಪ್ಪ, ಅದು ಕೂಡ 10 ಗ್ರಾಮಿನಷ್ಟು ಜೇನುತುಪ್ಪ ಬೆಳಗಿನ ಜಾವ ನೀರಿನೊಟ್ಟಿಗೆ ಸೇವಿಸೋದು ತುಂಬ ಉತ್ತಮ. ಸೈಂಧವ ಲವಣ ಉಪ್ಪಿನ ಪ್ರಮಾಣವನ್ನು ಹೇಳಬೇಕಾದ್ರೆ 5 ಗ್ರಾಮ್ಗಿಂತ ಕಡಿಮೆ, ಯಾವಾಗಲೂ ಉಪ್ಪನ್ನು ಎಷ್ಟು ಕಡಿಮೆ ತಿಂತೀವಿ ಅಷ್ಟು ಒಳ್ಳೆಯದು. ಆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರುಚಿ ಸರಿ ಪ್ರಮಾಣದಲ್ಲಿ ಒಂದು 5 ಗ್ರಾಮಿನಷ್ಟು ಉಪ್ಪನ್ನು ನಾವು ಸೇವಿಸಬೇಕಾಗ್ತದೆ. ಆಮಲಕ್ಕಿ, ಒಂದು 50 ಗ್ರಾಮ್ ಆಮಲಕ್ಕಿಯನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ ಒಳ್ಳೆಯದು. ಅದೇ ರೀತಿಯಾಗಿ ಹಣ್ಣುಗಳು, ಆಯಾ ಸೀಸನ್ನಲ್ಲಿ ಬರ್ತಕ್ಕಂಥ ಎಲ್ಲ ಹಣ್ಣುಗಳು, ಯಾವುದೇ ಸೀಸನ್ಗಳಲ್ಲಿ ಬರ್ತಕ್ಕಂಥ ನಿಸರ್ಗಿಕವಾಗಿ ಕೊಡಮಾಡ್ತಕ್ಕಂಥ ಹಣ್ಣು ಪದಾರ್ಥಗಳು ಕೂಡ 1 ಹಣ್ಣು ಅಥವಾ 2 ಹಣ್ಣು ಸೇವನೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಇಂದು ನಮ್ಮ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದೇವೆ. ಸ್ಕಿಜೋಫ್ರೇನಿಯಾ ಅನ್ನುವ ಒಂದು ಮಾನಸಿಕ ಆರೋಗ್ಯ ಸಮಸ್ಯೆಯ ಕುರಿತು ಸಮಾಜದಲ್ಲಿ ಇನ್ನೂ ಸಾಕಷ್ಟು ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳಿವೆ. ಈ ಕುರಿತು ಸರಿಯಾದ ಮಾಹಿತಿ ಮತ್ತು ಜಾಗೃತಿ ಮೂಡಿಸಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಮೊದಲು ಈ ಸ್ಕಿಜೋಫ್ರೀನಿಯಾ ಅಂದ್ರೇನು ಅಂತ ಸರಳವಾಗಿ ವಿವರಿಸೋದಾದ್ರೆ.
1: ಈಗ ಸ್ಕಿಜೋಫ್ರೀನಿಯಾ ಅನ್ನೋ ಕಾಯಿಲೆನ ನಾವು ಕನ್ನಡದಲ್ಲಿ ಚಿತ್ತ ವಿಕಲತೆ ಅಂತ ಹೇಳಿ ಕರಿತೀವಿ. ಇದು ಒಂದು ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆ ಆಗಿದ್ದು, ಇದು ಜನರು ಹೇಗೆ ಯೋಚಿಸುತ್ತಾರೆ, ಅವ್ರು ಹೇಗೆ ಭಾವಿಸ್ತಾರೆ ಹಾಗೂ ಹೇಗೆ ವರ್ತಿಸುತ್ತಾರೆ ಅನ್ನೋದ್ರ ಮೇಲೆ ಮುಖ್ಯವಾಗಿ ಪರಿಣಾಮನ ಬೀರ್ತದೆ.
0: ಮೇಡಮ್, ಇನ್ನು ಈ ಸ್ಕಿಜೋಫ್ರೀನಿಯಾ ಅನ್ನುವಂಥದ್ದು ಒಂದು ಮಾನಸಿಕ ಕಾಯಿಲೆ ಅಂತ ಹೇಳಿದ್ರಿ, ಇದು ಹೇಗೆ ಉಂಟಾಗುತ್ತೆ ಮೇಡಮ್?
1: ಈಗ ಸ್ಕಿಜೋಫ್ರೀನಿಯಾ ಅಂತ ಹೇಳಿದ ತಕ್ಷಣ ಜನರಲ್ಲೆಲ್ಲ ಭಯ ಇರೋದು, ಏ ಇವ್ರು ಹುಚ್ಚರಿದ್ದಾರೆ, ಇವರು ಸರಿಯಾಗೋದಿಲ್ಲ, ಇವರಿಂದ ನಮ್ಗೇನೋ ಡೇಂಜರ್ ಇದೆ, ಆತರ ಜನರಲ್ಲಿ ಒಂದು ಕಲ್ಪನೆ ಇದ್ಬಿಡುತ್ತೆ. ಸೊ ಏನ್ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ಒಂದು ದೀರ್ಘಾವಧಿ ಆಗಿರುವಂತ ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಅಂದ್ರೆ ಕಾರಣಗಳು ಅಥವಾ ಅಂಶಗಳು ಕಾರಣ ಆಗಿದೆ ಅಂತ ನಂಬಲಾಗಿದೆ. ಕರೆಕ್ಟ್ ಆಗಿ ಇದು ಒಂದೇ ಕಾರಣದಿಂದ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಒಂದು 5% 5% ಜನರಲ್ಲಿ ಅನುವಂಶಿಕ ಅಂಶಗಳು ಕಾರಣ ಆಗ್ತವೆ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಕುಟುಂಬದಲ್ಲಿ ನಾವು ಏನ್ ಗಮನಿಸ್ತೀವಿ, ಹಲವಾರು ಜನರಲ್ಲಿ ಒಂದೇ ಕುಟುಂಬದಲ್ಲಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಕಂಡು ಬರ್ತದೆ. ಸೊ ಇದು ಕೂಡ ಅನುವಂಶೀಯತೆಯನ್ನು ಸೂಚಿಸುತ್ತದೆ. ಇನ್ನು ಕೆಲವಾರು ಅಧ್ಯಯನಗಳು ನಡೆದಿದ್ದಾವೆ, ಅಂದ್ರೆ ಫ್ಯಾಮಿಲಿ ಸ್ಟಡೀಸ್ ಅಂತ ಹೇಳ್ತೀವಿ, ಕೌಟುಂಬಿಕವಾಗಿರುವಂತ ಒಂದು ಅಧ್ಯಯನ, ಫ್ಯಾಮಿಲಿ ಜೊತೆಗೆ ಟ್ವಿನ್ ಸ್ಟಡೀಸ್ ಅಂತ ಹೇಳ್ತೀವಿ, ಸೊ ಅವಳಿ ಮಕ್ಕಳ ಅಧ್ಯಯನಗಳು. ಸೊ ಇವೆಲ್ಲಗಳಿಂದ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದ್ರೆ ಮೊದಲ ಹಂತದ ಸಂಬಂಧಿಕರು ಯಾರಿರ್ತಾರೆ, ಅವರಲ್ಲಿ ಹೆಚ್ಚಾಗಿ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಒಂದೇ ಕುಟುಂಬದಲ್ಲಿ ಕಾಣಿಸ್ಕೊಳ್ಬಹುದು. ಸೊ ಇದು ಒಂದು 5% ಜನರಲ್ಲಿ ಸಮಾಜದಲ್ಲಿ ಈ ತರ ಗಮನಕ್ಕೆ ಬರ್ತದೆ. ಎರಡನೇದು ನ್ಯೂರೋಬಯಾಲಜಿಕಲ್ ಅಂಶಗಳು ಅಂತ ಹೇಳ್ತೀವಿ, ಅಂದ್ರೆ ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇರುವಂತ ವ್ಯಕ್ತಿಯ ನಾವು ಮೆದುಳಿನ ರಚನೆ ಅಥವಾ ಅದರ ಒಂದು ಕಾರ್ಯ ಚಟುವಟಿಕೆಯನ್ನ ಗಮನಿಸಿದ್ರೆ ಅದರಲ್ಲಿ ಸ್ವಲ್ಪ ಅಸಹಜತೆ ಕಂಡು ಬರುವ ಸಾಧ್ಯತೆಗಳಿರ್ತವೆ. ಎಸ್ಪೆಷಲಿ ಈಗ ಲಾಂಗ್ ಟರ್ಮ್ ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ ಅಲ್ಲಿ ಈ ತರ ಚಾನ್ಸಸ್ ಗಳಿರ್ತವೆ. ಸೊ ಈಗ ಸೈಕ್ಯಾಟ್ರಿದಲ್ಲಿ ನಾವು ಹೇಳೋದಾದ್ರೆ ಎನ್ಲಾರ್ಜ್ಡ್ ವೆಂಟ್ರಿಕಲ್ಸ್ ಅಂತ ಹೇಳ್ತೀವಿ, ಡಿಕ್ರೀಸ್ ಇನ್ ದ ಗ್ರೇ ಮ್ಯಾಟರ್ ಅಂತ ಹೇಳ್ತೀವಿ, ಅಥವಾ ಕೆಲವೊಮ್ಮೆ ನ್ಯೂರಲ್ ಪಾತ್ವೇ ಅಲ್ಲಿ ಡಿಸ್ರಪ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಮೆದುಳಿನ ರಚನಾತ್ಮಕ ವ್ಯತ್ಯಾಸಗಳಿಂದ ಏನಾಗುತ್ತೆ, ಮೆದುಳು ಅಲ್ಲಿರುವಂತ ನರಗಳು ಒಂದರ ಜೊತೆ ಒಂದು ಸಂವಹನ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಪರಿಣಾಮ ಬಿದ್ದ್ಬಿಡುತ್ತೆ. ಇದರಿಂದಾಗಿ ಸ್ಕಿಜೋಫ್ರೀನಿಯಾ ಲಕ್ಷಣಗಳು ಕಂಡು ಬರಬಹುದು. ಸೊ ಇದು ಎರಡನೇ ಫ್ಯಾಕ್ಟರ್. ಇನ್ನು ಮೂರನೇ ಫ್ಯಾಕ್ಟರ್ ಏನಪ್ಪಾ ಹೇಳ್ತೀವಿ, ಪರಿಸರದಲ್ಲಿರುವ ಅಂಶಗಳು ಅಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಮೆದುಳು ಬೆಳವಣಿಗೆಯ ಸ್ಥಿತಿಯಲ್ಲಿ ಇದ್ದಾಗ ಕೆಲವೊಮ್ಮೆ ಪರಿಸರ ಅಂಶಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಸ್ಕಿಜೋಫ್ರೀನಿಯಾ ಬರುವಂತ ಅಪಾಯ ಹೆಚ್ಚಾಗಬಹುದು, ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ್ದೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪ್ರಸವ ಪೂರ್ವ ಸೋಂಕುಗಳು, ಈಗ ತಾಯಿ ಗರ್ಭವತಿಯಾಗಿದ್ದಾಗ ಅಪೌಷ್ಟಿಕತೆ, ಮಾನಸಿಕ ಒತ್ತಡ ಅಥವಾ ಏನೋ ಒಂದು ಆಘಾತ, ಕೆಲವೊಮ್ಮೆ ಮಾದಕ ದ್ರವ್ಯ ಸೇವನೆ, ಅದರಲ್ಲೂ ಎಸ್ಪೆಷಲಿ ನಾವು ಗಾಂಜಾ ಯಾರು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಅವರಲ್ಲಿ ಮುಂದೆ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಥವಾ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಬರುವಂತ ಚಾನ್ಸಸ್ ಗಳು ಹೆಚ್ಚಿರ್ತವೆ ಅಂತ ಹೇಳ್ತೀವಿ. ನಾಲ್ಕನೇ ಫ್ಯಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ ಆಗುವಂತ ವ್ಯತ್ಯಾಸಗಳು, ಅಂದ್ರೆ ನರವಾಹಕಗಳು ಅಂತಿರ್ತವೆ. ಈಗ ಮೆದುಳಿನಲ್ಲಿರುವಂತಹ ರಾಸಾಯನಿಕ ಪದಾರ್ಥಗಳಲ್ಲಿ ಹೆಚ್ಚಾಗಿ ಡೋಪಾಮಿನ್ ಅಂತ ಹೇಳ್ತೀವಿ, ಸೆರೋಟೋನಿನ್ ಅಂತ ಹೇಳ್ತೀವಿ, ಗ್ಲೂಟಾಮೇಟ್ ಅಂತ ಹೇಳ್ತೀವಿ. ಸೊ ಈ ನರವಾಹಕಗಳು ಏನ್ ಮಾಡ್ತವೆ, ನರಕೋಶಗಳ ನಡುವಲ್ಲಿರೋ ಸಂವಹನಕ್ಕೆ ಒಂದು ಅದು ಬೇಕಾಗಿರ್ತವೆ, ಹಾಗೂ ಅದರಿಂದ ಏನಾದರೂ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ ಸ್ಕಿಜೋಫ್ರೀನಿಯಾದಲ್ಲಿ ನಾವೇನು ಅರಿವಿನ ಅಥವಾ ಭಾವನಾತ್ಮಕ ಅಡಚಣೆಗಳು ಉಂಟಾಗ್ತವೆ ಅಂತ ಹೇಳ್ತೀವಿ, ಆ ಲಕ್ಷಣಗಳಲ್ಲಿ ಹೆಚ್ಚಾಗಿ ಈ ತರ ನ್ಯೂರೋ ಟ್ರಾನ್ಸ್ಮಿಟರ್ ಡಿಸ್ಟರ್ಬೆನ್ಸ್ ಕಂಡು ಬರ್ತವೆ ಅಂತ ಹೇಳ್ತೀವಿ.
0: ಮೇಡಮ್, ಈ ಒಂದು ಸ್ಕಿಜೋಫ್ರೀನಿಯಾದ ಸಾಮಾನ್ಯ ಲಕ್ಷಣಗಳು ಹೇಗಿರುತ್ತೆ ಅಂತ, ಯಾಕಂದ್ರೆ ಪ್ರಾರಂಭಿಕ ಸೂಚನೆಗಳನ್ನ ಕುಟುಂಬದವರು ಹೇಗೆ ಗುರುತಿಸಬಹುದು ಅಂತ.
1: ಈಗ ಸ್ಕಿಜೋಫ್ರೀನಿಯಾ ಕಾಯಿಲೆ ಇರೋರಲ್ಲಿ ಹೆಚ್ಚಾಗಿ ನಾವು ಭ್ರಮೆಗಳು ಅಂತ ಹೇಳ್ತೀವಿ. ಭ್ರಮೆಗಳು ಅಂದ್ರೆ ಹ್ಯಾಲುಸಿನೇಷನ್, ಅಂದ್ರೆ ನಿಜಕ್ಕೂ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತ ವಸ್ತುಗಳೇನೋ ಕಾಣ್ತಾ ಇದೆ ಅಂತ ಹೇಳೋದು, ಅಥವಾ ಏನೋ ಧ್ವನಿಗಳು ಕೇಳ್ತಾ ಇದೆ ಅಂತ ಹೇಳೋದು, ಅಥವಾ ಯಾರೋ ನಮ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋದು. ಹಾಗೆ ಈ ಧ್ವನಿಗಳಿಗೆ ಏನಾಗುತ್ತೆ, ರೋಗಿಗಳು ಪ್ರತಿಸ್ಪಂದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ನಮ್ಮ ಗಮನಕ್ಕೆ ಏನ್ ಬರ್ತಾವೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪೇಷಂಟ್ ತನ್ನಷ್ಟಕ್ಕೆ ತಾನು ಬಡಬಡಿಸಿಕೊಳ್ತಾ ಇದ್ದಾನೆ ಅಥವಾ ಏನೋ ಗುಣಗ್ತಾ ಇದ್ದಾನೆ ಅನ್ನುವಂತೆ ಕಂಡು ಬರಬಹುದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನೋ ವಾಸನೆ ಇಲ್ಲದೆ ಇದ್ರೂ ಕೂಡ ಏನೋ ಸುಟ್ಟಂತ ವಾಸನೆ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕೆಲವರು ಸ್ಪರ್ಶ ಸಂವೇದನೆಯನ್ನು ಕೂಡ ಅನುಭವಿಸಬಹುದು. ಸೊ ಇದೆಲ್ಲ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಇನ್ನು ಎರಡನೇ ಟೈಪ್ ಆಫ್ ಸಿಂಪ್ಟಮ್ ಏನಪ್ಪಾ ಅಂತ ಹೇಳಿದ್ರೆ ಭ್ರಾಂತಿಗಳು ಅಂದ್ರೆ ಡೆಲ್ಯೂಷನ್ಸ್. ಸೊ ಜನರು ತಮ್ಮ ಬಗ್ಗೆ ಏನೋ ಮಾತಾಡ್ಕೋತಾ ಇದ್ದಾರೆ ಅಥವಾ ಯಾರೋ ತಮಗೆ ಹಾನಿ ಉಂಟು ಮಾಡ್ಲಿಕ್ಕಿದ್ದಾರೆ ಎನ್ನುವಂತ ಒಂದು ಕಲ್ಪನೆಗಳು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಸತತವಾಗಿರ್ತದೆ ಹಾಗೂ ಅದು ನಿಜವಲ್ಲ ಅನ್ನೋದನ್ನ ನಾವು ಅವರಿಗೆ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅವರು ಒಂದು ದೃಢವಾದ ನಂಬಿಕೆಯನ್ನ ಹೊಂದಿರ್ತಾರೆ. ಹಾಗಾಗಿ ಕೆಲವೊಮ್ಮೆ ಏನಾಗ್ಬೋದು, ಈ ನಂಬಿಕೆಗಳಿಗೆ ಅನುಸಾರವಾಗಿ ಅವರು ಏನೋ ಭಯಗೊಳ್ಳೋದಿರ್ಬೋದು ಅಥವಾ ಸಂಶಯದಿಂದ ವರ್ತಿಸುವುದಿರಬಹುದು ಅಥವಾ ಕೆಲವೊಮ್ಮೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗೋದಿರ್ಬೋದು, ಹಿಂಗೂ ಕಂಡು ಬರ್ತದೆ. ಸೊ ಈ ಡೆಲ್ಯೂಷನ್ಸ್ ಅಲ್ಲಿ ಕೆಲವೊಮ್ಮೆ ಇನ್ನಿತರ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳೋದು ಅಥವಾ ತನ್ನ ಸಂಗಾತಿ ತನಗೇನೋ ಮೋಸ ಮಾಡ್ತಾ ಇದ್ದಾಳೆ, ಅವಳು ಅಂದ್ರೆ ಫೇತ್ಫುಲ್ ಆಗಿ ಇಲ್ಲ ಅಂತ ಹೇಳೋದಿರ್ಬೋದು, ಅಥವಾ ಕೆಲವೊಮ್ಮೆ ಗ್ರಾಂಡ್ಯೂಸ್ ಡೆಲ್ಯೂಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನನ್ನಲ್ಲಿ ಏನೋ ವಿಶೇಷ ಸಾಮರ್ಥ್ಯ ಇದೆ ಅಂತ ಹೇಳೋದು, ತಾವೇನೋ ವಿಶೇಷ ವ್ಯಕ್ತಿಗಳು ಅಂತ ಹೇಳೋದು. ಕೆಲವೊಂದು ಪೇಷಂಟ್ಸ್ ಹೆಂಗ್ ಪ್ರೆಸೆಂಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಏನೋ ಚಿಪ್ ತರ ಏನೋ ಒಂದು ಸಲಕರಣಿನ ಅಳವಡಿಸಿದ್ದಾರೆ, ಇದರಿಂದಾಗಿ ನನ್ನ ಮನಸ್ಸಲ್ಲಿರೋ ವಿಚಾರಗಳು ಎಲ್ರಿಗೂ ಪ್ರಪಂಚಕ್ಕೆಲ್ಲ ಗೊತ್ತಾಗ್ತಾ ಇದೆ ಅಥವಾ ಇನ್ಯಾರೋ ನನ್ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈ ತರ ಅನೇಕ ಒಂದು ಸುಳ್ಳು ನಂಬಿಕೆಗಳು ಕೂಡ ಈ ಕಾಯಿಲೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆದ್ರೆ ಈ ನಂಬಿಕೆಗಳನ್ನ ನಾವು ಸುಳ್ಳು ಅದು ನಿಜ ಅಲ್ಲ ಅಂತ ಹೇಳಿ ಸಾಕ್ಷ್ಯಾಧಾರ ಸಹಿತ ಕೆಲವೊಮ್ಮೆ ತೋರಿಸಿಕೊಟ್ರು ಕೂಡ ಅವರಿಗೆ ಮನವರಿಕೆ ಮಾಡೋದು ಒಂದು ಕಷ್ಟ ಆಗಿರುತ್ತೆ. ಸೊ ಇದು ಎರಡನೇ ತರ ಸಿಂಪ್ಟಮ್. ಸೊ ಮೊದಲನೇದು ಭ್ರಮೆ ಆಯ್ತು, ಎರಡನೇದು ಭ್ರಾಂತಿ ಆಯ್ತು. ಈಗ ಮೂರನೇ ತರ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಆಲೋಚನೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ದೋಷ, ಅಂದ್ರೆ ಫಾರ್ಮಲ್ ಥಾಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಸ್ಕಿಜೋಫ್ರೀನಿಯಾ ರೋಗಿಗಳು ಅವರು ಯಾವ ತರ ಆಲೋಚನೆ ಮಾಡ್ತಾರೆ, ಅವರು ಮಾಹಿತಿಯನ್ನ ಯಾವ ತರ ಸಂಸ್ಕರಣೆ ಮಾಡ್ತಾರೆ ಹಾಗೂ ಅದನ್ನ ಯಾವ ತರ ಅವರು ವ್ಯಕ್ತಪಡಿಸ್ತಾರೆ, ಇದರಲ್ಲಿ ನಾವು ಸ್ವಲ್ಪ ವ್ಯತ್ಯಾಸಗಳನ್ನ ಕಂಡು ಬರುತ್ತದೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ ಗಳು ಮಾತಾಡ್ತಾ ಇರ್ಬೇಕಿದ್ರೆ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಎದುರುಗಡೆ ಇರೋರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಮಾತಿನಲ್ಲಿ ಕೆಲವು ಹೊಸ ಪದಗಳಿರ್ಬೋದು ಅಥವಾ ಕೆಲವು ಅರ್ಥರಹಿತ ಪದಗಳಿರ್ಬೋದು ಅಥವಾ ವಾಕ್ಯ ರಚನೆ ಯಾವ ತರ ಮಾಡ್ತಾರಲ್ವಾ ಅದರಲ್ಲಿ ವ್ಯಾಕರಣದಲ್ಲಿ ತಪ್ಪು, ಹೀಗೆ ಅಂದ್ರೆ ಹಲವಾರು ನಮ್ಗೆ ತೊಂದರೆಗಳು ಕಾಣಿಸ್ಲಿಕ್ಕೆ ಸಿಗ್ತವೆ. ಇನ್ನು ನಾಲ್ಕನೇ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಋಣಾತ್ಮಕ ಇಲ್ಲ ನಕಾರಾತ್ಮಕ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಈ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ತಮ್ಮ ದೈನಂದಿನ ಚಟುವಟಿಕೆಯ ಮೇಲೆ ಅಥವಾ ಹವ್ಯಾಸಗಳ ಮೇಲೆ ಅವರು ಒಂದು ಆಸಕ್ತಿನ ಕಳೆದುಕೊಳ್ಬಹುದು. ಅವರ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಅಥವಾ ಹೇಗೆ ಪ್ರತಿಸ್ಪಂದಿಸಬೇಕು ಅನ್ನುವಂತ ಒಂದು ಸಾಮರ್ಥ್ಯನ ಕಳೆದುಕೊಳ್ಬಹುದು. ಜೀವನದಲ್ಲಿ ಅವರಿಗೆ ಮುಂಚೆ ಯಾವ ತರ ಒಂದು ಉತ್ಸಾಹ ಇತ್ತು, ಚೈತನ್ಯ ಇತ್ತು, ಅದು ಕಳೆದುಕೊಂಡು ಇಡೀ ದಿನ ಮಲ್ಕೊಂಡೇ ಇರ್ಬೋದು, ತಮ್ಮ ದೈನಂದಿನ ಕೆಲಸಗಳನ್ನ ನಿರ್ಲಕ್ಷಿಸಬಹುದು. ಸೊ ಹೆಚ್ಚಾಗಿ ಕುಟುಂಬದವ್ರು ಕೆಲವೊಮ್ಮೆ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ ಅದನ್ನ ಅಂದ್ರೆ ಲೇಸಿನೆಸ್ ಅಂತ ಅನ್ಕೊಂಡ್ ಬಿಡ್ತಾರೆ, ಸೋಮಾರಿತನ ಅಂತ ಅನ್ಕೊಂಡ್ ಬಿಡ್ತಾರೆ. ಆದ್ರೆ ಇದು ಕಾಯಿಲೆ ಅಂಶ ಅನ್ನೋದು ಹೆಚ್ಚಿನವರಿಗೆ ತಿಳಿದು ಬರೋದಿಲ್ಲ. ಹೆಚ್ಚಾಗಿ ಲಾಂಗ್ ಟರ್ಮ್ ಇತರ ಪೇಷಂಟ್ಸ್ ಅನ್ನ ಹಂಗೆ ಬಿಟ್ಬಿಟ್ಟಾಗ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಅವರು ವೈಯಕ್ತಿಕ ಅಂದ್ರೆ ನೈರ್ಮಲ್ಯ ಅನ್ನೋದೇನಿದೆ ಅದನ್ನು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಎಷ್ಟೋ ದಿನ ಸ್ನಾನ ಮಾಡಿರೋದಿಲ್ಲ, ರೂಮಲ್ಲಿ ತಮ್ಮನ್ನ ಅಂದ್ರೆ ಕೂಡ್ ಹಾಕೊಂಡು ಒಳಗಡೆನೆ ಇದ್ದು ಬಿಡ್ತಾರೆ, ಯಾರ ಜೊತೆಗೂ ಅವರು ಒಂದು ಸಂವಹನೆ ಮಾಡೋದಿಲ್ಲ, ಮಾತಾಡೋದಿಲ್ಲ. ಮತ್ತೆ ಅವರಿಗೆ ದಿನನಿತ್ಯದ ಕೆಲಸ ಮಾಡೋದಕ್ಕೂ ಕೂಡ ಮನೆಯವರು ಪದೇ ಪದೇ ನೆನಪಿಸಬೇಕಾಗಿ ಬರುತ್ತೆ. ಈಗ ನಾರ್ಮಲ್ ಆಗಿದ್ದಾಗ ಅವ್ರು ಹೇಗೆ ತಮ್ಮ ಸ್ವಚ್ಛತೆ ಬಗ್ಗೆ ಎಲ್ಲ ಗಮನ ಕೊಡ್ತಾ ಇದ್ರು ಅದೆಲ್ಲ ಕಳೆದು ಹೋಗ್ಬಿಡುತ್ತೆ. ಇನ್ನೊಂದು, ತಮ್ಮ ಕುಟುಂಬ ಸದಸ್ಯರು ಅಥವಾ ಗೆಳೆಯ ಗೆಳತಿಯರ ಜೊತೆಗೆ ಹೇಗೆ ಮುಂಚೆ ಇಂಟ್ರಾಕ್ಟ್ ಮಾಡ್ತಾ ಇದ್ರು ಅಥವಾ ಹೇಗೆ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ತಾ ಇದ್ರು, ಜನರ ಜೊತೆ ಒಂದು ಬೆರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು, ಇದು ನಿರ್ಲಕ್ಷ್ಯ ಆಗ್ತದೆ. ಮತ್ತೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಮುಂಚೆ ಅವರು ಯಾವ ತರ ಒಂದು ಕೆಲಸ ಇರ್ಬೋದು ಅಥವಾ ಕಲಿಕೆ ಇರ್ಬೋದು ಇದರಲ್ಲಿ ಒಂದು ಉತ್ತಮವಾಗಿ ಪ್ರದರ್ಶನ ತೋರಿಸ್ತಾ ಇದ್ರು, ಇತ್ತೀಚೆಗೆ ಅದೆಲ್ಲ ನಿಧಾನವಾಗಿ ಒಂದು ಡಿಕ್ಲೈನ್ ಅಂದ್ರೆ ಕಡಿಮೆ ಆಗ್ತಾ ಬರ್ತವೆ, ಎಲ್ಲಾ ಸಾಮರ್ಥ್ಯಗಳು ಕಡಿಮೆ ಆಗ್ತಾ ಬರ್ತವೆ. ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಈ ರೋಗಿಗಳಲ್ಲಿ ಈ ತರ ಕಾಯಿಲೆ ಲಕ್ಷಣಗಳಿದ್ರು ಕೂಡ ಅವ್ರಿಗೆ ಒಂದು ಅರಿವಿಗೆ ಬರೋದಿಲ್ಲ. ಅದು ಅಂದ್ರೆ ಅವರು ಏನ್ ಅಂದ್ಕೊಂಡಿರ್ತಾರೆ, ನಾನು ನಾರ್ಮಲ್ ಆಗೇ ಇದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ನಮ್ಗೆ ತೊಂದರೆ ಕೊಡೋದಕ್ಕೆ ಹೆಚ್ಚಾಗಿ ಅಂದ್ರೆ ಅವರು ಟ್ರೀಟ್ಮೆಂಟ್ಗೆ ಬರೋದು ಕೆಲವೊಮ್ಮೆ ರೆಫ್ಯೂಸ್ ಮಾಡ್ಬೋದು, ಯಾಕಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ, ನಾನ್ ನಾರ್ಮಲ್ ಇದ್ದೀನಿ ಅಂತ ಇದ್ಬಿಡುತ್ತೆ. ಹಾಗಾಗಿ ಕುಟುಂಬಸ್ಥರು ಕೂಡ ಕೆಲವೊಮ್ಮೆ ಇವರನ್ನ ಆಸ್ಪತ್ರೆ ಕರೆದುಕೊಂಡು ಬರೋದು ಕಷ್ಟ ಆಗ್ಬಿಡುತ್ತೆ.
2: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸ್ಕಿಜೋಫೀರ್ನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟರ್ನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಮೇಡಮ್, ಇನ್ನು ಈ ಸ್ಕಿಜೋಫೀರ್ನಿಯಾ ಮತ್ತೆ ಈಗ ಸಾಮಾನ್ಯ ಒತ್ತಡ ಅಂದ್ರೆ ಇವಾಗ ಖಿನ್ನತೆಗೂ ಇವುಗಳ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ?
2: ಇವಾಗಲೇ ಆಲ್ರೆಡಿ ಹೇಳಿರೋ ತರ ಕೆಲವೊಮ್ಮೆ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಏನ್ ಹೇಳ್ತೀವಿ, ಇದರಲ್ಲೂ ಮತ್ತೆ ಖಿನ್ನತೆ ಲಕ್ಷಣಗಳಲ್ಲೂ ಕೆಲವೊಮ್ಮೆ ಅಂದ್ರೆ ಓವರ್ಲ್ಯಾಪ್ ಕಾಣಿಸಬಹುದು, ಅಂದ್ರೆ ಅದು ಒಂದೇ ರೀತಿಯಾಗಿ ಕಾಣಿಸಬಹುದು ಅಂತ ಹೇಳ್ತೀವಿ. ಆದ್ರೂ ಕೂಡ ಜನರು ಏನ್ ಗಮನದಲ್ಲಿ ಇಡಬೇಕು ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಇರುವಂತ ವ್ಯಕ್ತಿಯಲ್ಲಿ ಏನು ಮನಸ್ಸಿಗೆ ಬೇಜಾರಾಗಬಹುದು ಅಥವಾ ದುಃಖ ಅನಿಸ್ಬೋದು, ಕೆಲಸದಲ್ಲಿ ನಿರಾಸಕ್ತಿ ಅನ್ನೋದೇನು ಉಂಟಾಗಬಹುದು, ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಪೇಷಂಟ್ ಹೇಳ್ತಾರೆ ನಾವು ಊಟ ಮಾಡ್ತಾ ಇದ್ದೀವಿ ಮೇಡಮ್ ಆದ್ರೂ ಕೂಡ ಸುಸ್ತು ಅನ್ಸುತ್ತೆ, ಯಾಕೋ ಅಂದ್ರೆ ಮುಂಚಿನ ತರ ದೇಹದಲ್ಲಿ ಎನರ್ಜಿನೇ ಇಲ್ಲ ಅಂತ ಅನ್ಸುತ್ತೆ, ಅಥವಾ ನಿದ್ರಾಹೀನತೆ ಇರ್ಬೋದು. ಕೆಲವೊಮ್ಮೆ ಖಿನ್ನತೆ ಕಾಯಿಲೆ ಲಕ್ಷಣಗಳು ಜಾಸ್ತಿ ಇದ್ದಾಗ ಕೆಲವೊಮ್ಮೆ ಸಾವು ಬಂದ್ಬಿಡ್ಲಿ, ಅಂದ್ರೆ ಪಾಸಿವ್ ಡೆತ್ ವಿಶಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಕೆಲವೊಮ್ಮೆ ನಾವೇ ಜೀವ ಅನ್ನ ತೆಗೆದುಕೊಳ್ಳೋಣ, ಅಂದ್ರೆ ಸೂಸೈಡಲ್ ಐಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ನಾವು ಗಮನಿಸ್ತೀವಿ. ಸೊ ಈ ಏನ್ ಕಾಯಿಲೆ ಲಕ್ಷಣಗಳಿರ್ತಾವೆ ಪೇಷಂಟ್ ಇನ್ನೂ ಅದ್ರ ಅರಿವಿರುತ್ತೆ. ಸೊ ಹೆಚ್ಚಾಗಿ ಡಿಪ್ರೆಷನ್ ಅನ್ನೋ ಕಾಯಿಲೆಯಿಂದ ಪೇಷಂಟ್ ಬಳಲ್ತಾ ಇದ್ದಾಗ ಅವ್ರು ಬಂದು ಆಸ್ಪತ್ರೆಯಲ್ಲಿ ವೈದ್ಯರ ಹತ್ರ ಮಾತುಕತೆ ಮಾಡಿ ಟ್ರೀಟ್ಮೆಂಟ್ಗೋಸ್ಕರ ಒಪ್ಪಿ ತಾವೇ ಟ್ರೀಟ್ಮೆಂಟ್ ಬೇಕು ಅಂತ ಬರ್ತಾರೆ, ಅಂದ್ರೆ ಸಹಾಯನ ಯಾಚಿಸ್ತಾರೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಡಿಪ್ರೆಷನ್ ಅಲ್ಲೂ ಕೂಡ ಸಿವಿಯಾರಿಟಿ ಇದೆ ಅಂತ ಹೇಳ್ತೀವಿ, ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ. ಸೊ ಸಿವಿಯರ್ ಡಿಪ್ರೆಷನ್ ಅನ್ನೋದು ಉಂಟಾದಾಗ ಕೆಲವೊಮ್ಮೆ ಅದರಲ್ಲೂ ಕೂಡ ವಿತ್ ಸೈಕಾಟಿಕ್ ಸಿಂಪ್ಟಮ್ಸ್ ಅಂದ್ರೆ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಕೆಲವೊಮ್ಮೆ ಡಿಪ್ರೆಷನ್ ಕಾಯಿಲೆ ಉಂಟಾಗಿ ಅದರ ಮೇಲೆ ಬರುವಂತ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತೀವಿ. ಇನ್ನೊಂದು ಆಲ್ರೆಡಿ ಹೇಳಿರೋ ತರ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ. ಸೊ ಈ ಅಂದ್ರೆ ಲಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಭಾವನೆಗಳ ಕೊರತೆ ಇರ್ಬೋದು. ಈಗ ಮುಖದಲ್ಲಿ ಯಾವುದೇ ಹಾವಭಾವ ಇರೋದಿಲ್ಲ, ಪೇಷಂಟ್ ಗೆ ಸಂತೋಷ ಆಗ್ತಾ ಇದೆಯಾ ಅಥವಾ ದುಃಖ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದನ್ನ ಒಂದು ಎಕ್ಸ್ಪ್ರೆಸ್ ಮಾಡಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಅದರದ್ದು ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಇನ್ನೊಮ್ಮೆ ಏನು ಗಮನಿಸಬಹುದು ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಸಂಪರ್ಕ ಮತ್ತೆ ಇನ್ನೊಬ್ಬರೊಟ್ಟಿಗೆ ಬೆರಿಬೇಕು ಅನ್ನುವಂತ ಪ್ರಜ್ಞೆ ಏನಿರುತ್ತೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವರಲ್ಲಿ ಮಾತು ಕಡಿಮೆ ಆಗ್ಬೋದು, ಹಾಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಅತ್ಯಲ್ಪ ಉತ್ತರ ನೀಡಬಹುದು. ಆದ್ರೆ ನನ್ಗೆ ಬೇಜಾರಾಗ್ತಾ ಇದೆ ಅಥವಾ ನನ್ಗೆ ಈ ತರ ತೊಂದರೆ ಆಗ್ತಾ ಇದೆ ಅನ್ನೋ ಅಂತ ಅರಿವು ಈ ಪೇಷಂಟ್ಸ್ ಅಲ್ಲಿ ಹೆಚ್ಚಾಗಿ ಇರೋದಿಲ್ಲ. ಸೊ ಮುಖ್ಯವಾಗಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಲಕ್ಷಣದಲ್ಲಿ ಪೇಷಂಟ್ ಗಳಿಗೆ ಇನ್ನೂ ನಮ್ಗೆ ತೊಂದರೆ ಏನು ಆಗ್ತಾ ಇದೆ, ಸಹಾಯ ಯಾಚಿಸಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಏನ್ ಹೇಳ್ತೀವಿ, ಈ ರೋಗ ಲಗ್ನ ಇರೋರಿಗೆ ನಮ್ ಕಾಯಿಲೆ ಇದೆ ಅನ್ನೋ ಅರಿವು ಇರೋದಿಲ್ಲ, ಹಾಗಾಗಿ ಅವರು ಸಹಾಯಕ್ಕೆ ಬರೋದಿಲ್ಲ. ಹೆಚ್ಚಾಗಿ ಇವರನ್ನ ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯ ಪೂರ್ವಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕಾಗುತ್ತೆ. ಅಂಡ್ ಆ ಸಂದರ್ಭದಲ್ಲಿ ನಾವೇನ್ ಗಮನಿಸಿರ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಸಮಯ ಲ್ಯಾಪ್ಸ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಅವರು ಸಹಜವಾಗಿ ಕಾಯಿಲೆ ಚಾಲು ಆದ ತಕ್ಷಣ ಬರೋದಿಲ್ಲ, ವರ್ಷಾನ್ಗಟ್ಲೆಯಿಂದ ಪೇಷಂಟ್ ಹಿಂಗೆ ಇರ್ತಾರೆ, ಆಮೇಲೆ ಆಸ್ಪತ್ರೆಗೆ ಬರ್ತಾರೆ. ಹಾಗಾಗಿ ನಾವೇನ್ ನೋಡ್ತೀವಿ, ಡಿಪ್ರೆಷನ್ ಕಾಯಿಲೆ ಇರೋರು ಸ್ವಲ್ಪ ಆಸ್ಪತ್ರೆಗೆ ಬರುವಂತ ಚಾನ್ಸಸ್ ಗಳು ಬೇಗನೆ ಇರ್ತವೆ. ಮೇ ಬಿ ಒಂದು 2 ವಾರ 4 ವಾರ 6 ವಾರದಲ್ಲಿ ಅವರು ಬಂದ್ಬಿಡ್ತಾರೆ ಆಸ್ಪತ್ರೆಗೆ. ಇವ್ರು ಬರಬೇಕಿದ್ರೆ ವರ್ಷಾನ್ಗಟ್ಲೆ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಈ ಕಾಯಿಲೆ ಚಿಕಿತ್ಸೆಗೆ ಸ್ಪಂದನೆ ಮಾಡೋದು ಕೂಡ ನಿಧಾನ ಆಗಬಹುದು.
1: ಮೇಡಮ್, ಈ ಸಮಸ್ಯೆ ಹೆಚ್ಚಾಗಿ ಯಾವ ಒಂದು ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ?
2: ಈಗ ನಾವೇನ್ ಹೇಳ್ತೀವಿ, ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಹೆಚ್ಚಾಗಿ ಒಂದು 15-30 ವಯಸ್ಸಿನೊಳಗಡೆ ಕಾಣಿಸ್ಕೊಳ್ತದೆ ಅಂತ ಹೇಳ್ತೀವಿ. ಅದರಲ್ಲೂ ನಾವು ಸರಾಸರಿಯಾಗಿ ಗಮನಿಸಿದ್ರೆ, ಈ ಗಂಡು ಮಕ್ಕಳಲ್ಲಿ ಒಂದು ಆವರೇಜ್ ಏಜ್ ಆಫ್ ಆನ್ಸೆಟ್ ಅಂತ ಏನ್ ಹೇಳ್ತೀವಿ, ಅದರಲ್ಲೊಂದು 5 ವರ್ಷ ಮುಂಚಿತವಾಗಿ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಗಂಡು ಮಕ್ಕಳಲ್ಲಿ ಒಂದು 5 ವರ್ಷ ಮುಂಚಿತವಾಗಿಯೇ ಈ ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಇದೆ. ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿ ಈ ವ್ಯಾಧಿ ಬರೋದಾದ್ರೆ ಒಂದು 20 ವಯಸ್ಸಿನ ನಂತರ ಅಥವಾ 30 ವಯಸ್ಸಿನ ಆಸುಪಾಸಿನಲ್ಲಿ ಕಾಣಿಸ್ಕೊಳ್ಬಹುದು. ಇದು ಒಂದು ತರ ಕಾಯಿಲೆ. ಇನ್ನು ಕೆಲವರಲ್ಲಿ ನಾವೇನ್ ಗಮನಿಸ್ತೀವಿ, ಹೆರಿಗೆಯ ನಂತರ ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಈ ಬಾಣಂತಿ ಸನ್ನಿ ಅಂತ ಹೇಳ್ತೀವಿ, ಇಲ್ಲ ಪ್ರಸವ ನಂತರದ ಸೈಕೋಸಿಸ್ ಅಂತ ಹೇಳ್ತೀವಿ. ಸೊ ಆವಾಗ್ಲೂ ಕೂಡ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಂತ ಲಕ್ಷಣಗಳು ಕಂಡು ಬರಬಹುದು.
1: ಮೇಡಮ್, ಈ ಕುರಿತು ಸಮಾಜದಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ,
2: ಈಗ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸ್ಕಿಜೋಫ್ರೀನಿಯಾ ಅನ್ನೋ ಕಾಯಿಲೆ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿದಾವೆ. ಮೊದಲನೇದು ಹೆಚ್ಚಾಗಿ ಅಂದ್ರೆ ಜನರಲ್ಲಿ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅಂತ ಹೇಳಿದ್ರೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಭಾವಿಸ್ತಾರೆ. ಅಂದ್ರೆ ಒಂದೇ ವ್ಯಕ್ತಿಯಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವಗಳು ಇರ್ತಾವೆ ಅಂತ ಜನ ನಂಬ್ತಾರೆ. ಸೊ ಇದಕ್ಕೆ ಕಾರಣ ಕೆಲವೊಮ್ಮೆ ನಾವು ಮೂವೀಸ್ ನೋಡ್ತೀವಿ, ಸಿನಿಮಾಗಳಲ್ಲೂ ಕೂಡ ಹೆಂಗೆಂಗೋ ತೋರಿಸ್ತಾರೆ. ಸೊ ಇದರಿಂದ ತಪ್ಪು ಕಲ್ಪನೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ. ಆದ್ರೆ ಜನರಿಗೆ ಏನ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅಂತ ಹೇಳಿದಾಗ ಪೇಷಂಟ್ಗೆ ಒಂದು ನಿಜ ಹಾಗೂ ಕಲ್ಪನೆಯ ನಡುವಿನ ವ್ಯತ್ಯಾಸನ ಗ್ರಹಿಸಲಿಕ್ಕೆ ಸಾಧ್ಯವಾಗದೇ ಇರೋದು. ಅದರಿಂದಾಗಿ ಪೇಷಂಟ್ಗೆ ಯಾವ ತರ ಬದುಕ್ತಾ ಇದ್ದೀನಿ, ಯಾವ ತರ ಮಾತಾಡ್ತಾ ಇದ್ದೀನಿ ಅನ್ನೋದ್ರಲ್ಲಿ ವ್ಯತ್ಯಾಸ ಆಗೋದು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮಲ್ಟಿಪಲ್ ಪರ್ಸನಾಲಿಟಿ, ಇಟ್ ಇಸ್ ಆಲ್ಡ್. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಹೊಂದಿರೋ ಅಂತ ಜನರು ಯಾವಾಗ್ಲೂ ಆಕ್ರಮಣಕಾರಿಯಾಗಿರ್ತಾರೆ, ಮತ್ತೆ ಸಮಾಜಕ್ಕೆ ಒಂದು ಅಪಾಯಕಾರಿ ಅನ್ನುವಂತ ಒಂದು ಭಯ ಕಾಡ್ತಾ ಇರುತ್ತೆ. ಆದ್ರೆ ಹೆಚ್ಚಾಗಿ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ರೋಗಿಗಳು ಬೇರೆಯವರಿಗೆ ಆಕ್ರಮಣಕಾರಿಯಾಗಿರೋದಿಲ್ಲ ಅಥವಾ ಅಪಾಯಕಾರಿಯಾಗಿರೋದಿಲ್ಲ, ವಾಸ್ತವವಾಗಿ ತಾವೇ ಭಯಭೀತರಾಗಿರುತ್ತಾರೆ. ಹಾಗಾಗಿ ಏನಾಗುತ್ತೆ, ಕೆಲವೊಮ್ಮೆ ಬೇರೆ ಯಾರಾದ್ರೂ ಇವರಿಗೆ ಏನಾದ್ರೂ ಬಲವಂತ ಮಾಡಕ್ ಬಂದ್ರು ಅಂತ ಹೇಳಿದ್ರೆ ಅದು ಹಿಂಸೆಗೆ ತಿರುಗಬಹುದು. ಇವ್ರು ತಾವಾಗಿಯೇ ಸುಮ್ನೆ ಸುಮ್ನೆ ಯಾವತ್ತೂ ಬೇರೆಯವ್ರ ಮೇಲೆ ಮಾಡೋದಿಲ್ಲ. ಅಥವಾ ಕೆಲವೊಮ್ಮೆ ಈ ಕಾಯಿಲೆ ಲಕ್ಷಣದಿಂದ ಎಲ್ಲಿಯಾದ್ರೂ ಅವರಿಗೆ ನಿಜ ಮತ್ತುಳ್ಳು ಅನ್ನೋದು ಏನು ಅಂತ ಗೊತ್ತಾಗದೆ ಇರುವಾಗ, ಬೇರೆಯವ್ರು ಯಾರೋ ತನ್ಗೆ ಹಾನಿ ಮಾಡೋದಕ್ಕಿಂತ ಮುಂಚೆ ನಾನೇ ಮಾಡಿಬಿಡ್ತೀನಿ ಅಂತ ಒಂದು ಪ್ರಸಂಗ ಬರಬಹುದು. ಮೂರನೇದು ಏನಪ್ಪ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ, ಕೆಲವರು ಏನಂದ್ಕೋತಾರೆ, ಈ ಕಾಯಿಲೆ ಏನೋ ದೆವ್ವದ ಕಾಟ ಅಥವಾ ಏನೋ ಶಾಪ, ಹಿಂದಿನ ಜನ್ಮದ ಏನೋ ಪಾಪಕರ್ಮದ ಫಲವಾಗಿ ಈ ತರ ಕಾಯಿಲೆ ಬಂದಿದೆ ಅನ್ನುವಂತ ಮೂಢನಂಬಿಕೆ ಇದೆ. ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಗಮನಿಸ್ಲಿಕ್ಕೆ ಹೋದ್ರೆ, ಹೆಚ್ಚಾಗಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಬಂದ ಮೇಲೆ ಅವರು ಮೊದಲು ವೈದ್ಯರ ಬಳಿಗೆ ಕರೆದುಕೊಂಡು ಬರೋ ಬದಲು ಎಷ್ಟೋ ಬಾರಿ ಈ ಪಾದ್ರಿಗಳಿರ್ಬೋದು, ಮುಲ್ಲಾ ಇರ್ಬೋದು, ಭೂತ ಉಚ್ಚಾಟನೆ ಮಾಡೋರು ಇರ್ಬೋದು, ಇವ್ರ ಬಳಿಗೆ ಫಸ್ಟ್ ಹೆಚ್ಚಾಗಿ ಕರ್ಕೊಂಡು ಹೋಗಿರ್ತಾರೆ. ಸೊ ಕೆಲವೊಮ್ಮೆ ಅಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿದ್ಮೇಲೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಆದಾಗ, ಕಡೆಗೆ ಅವರೇ ಯಾರೋ ಅಂದ್ರೆ ರೆಫರೆನ್ಸ್ ಮಾಡಿದ್ಮೇಲೆ ನಮ್ದು ಸೈಕ್ಯಾಟ್ರಿ ಡಾಕ್ಟರ್ ಹತ್ರ ಮನೋರೋಗ ವಿಭಾಗಕ್ಕೆ ಪೇಷಂಟ್ ಅನ್ನ ಕರೆದುಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು, ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ತುತ್ತಾದವರು ಯಾವತ್ತೂ ಗುಣಮುಖರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕಾಯಿಲೆ ಪ್ರಾರಂಭವಾದಾಗ ಶೀಘ್ರದಲ್ಲೇ ಮನೋವೈದ್ಯರ ಬಳಿ ಕರೆದುಕೊಂಡು ಬಂದ್ರೆ ನಾವು ಅದಕ್ಕೆ ಚಿಕಿತ್ಸೆಯನ್ನ ಕೊಟ್ಟು ಕೆಲವೊಮ್ಮೆ ಪೇಷಂಟ್ಗಳು ಪೂರ್ತಿ ನಾರ್ಮಲ್ ಆಗಿ ಬದುಕಲಿಕ್ಕೂ ಸಾಧ್ಯ ಇರ್ತವೆ. ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಪೇಷಂಟ್ ಕಾಯಿಲೆ ಚಾಲು ಆಗಿ ಎಷ್ಟೋ ವರ್ಷಗಳಾಗಿರ್ತವೆ, ಎಷ್ಟೋ ವರ್ಷ ಆದ್ಮೇಲೆ ಪೇಷಂಟ್ ಅನ್ನ ಕರ್ಕೊಂಡು ಬರ್ತಾರೆ. ಸೊ ಈ ತರ ಆದಾಗ ಏನಾಗುತ್ತೆ, ಈಗ ದೀರ್ಘಾವಧಿ ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇರೋರಲ್ಲಿ ನಾವೇನ್ ಹೇಳ್ತೀವಿ, ಮೆದುಳಿನ ಮೇಲ್ಮೈಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬಿಡ್ತಾವೆ. ಸೊ ಇದರಿಂದಾಗಿ ಅವರು ಹೇಗೆ ಚಿಕಿತ್ಸೆಗೆ ಒಂದು ರೆಸ್ಪಾನ್ಸ್ ತೋರಿಸ್ತಾರೆ ಅನ್ನೋದು ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ಕೆಲವೊಮ್ಮೆ ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಬೇಗನೆ ಕರ್ಕೊಂಡು ಬಂದಿಲ್ಲ, ಎಷ್ಟೋ ವರ್ಷಗಳು ಆದ್ಮೇಲೆ ಕರ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾವು ಫಸ್ಟ್ ಅಥವಾ ಎರಡನೇ ಒಂದು ಔಷಧಿಯಾಗಿ ಯಾವುದನ್ನ ಬಳಸ್ತೀವಿ ಅದು ಇವರಿಗೆ ಕೆಲಸ ಮಾಡದೇ ಇರ್ಬೋದು. ಸೊ ಟ್ರೀಟ್ಮೆಂಟ್ ರೆಸಿಸ್ಟೆನ್ಸ್ ತೋರಿಸುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ಬಟ್ ಕಾಯಿಲೆಗೆ ಔಷಧಿ ಅಂತೂ ಲಭ್ಯ ಇದೆ ಅಂತ ನಾವು ಹೇಳ್ತೀವಿ.
3: ಮೇಡಮ್, ಇವಾಗ ಹೇಳಿದ್ರಿ ಚಿಕಿತ್ಸೆಯ ನಂತರ ಇವರು ಸರಳ ಜೀವನವನ್ನ ನಡೆಸಬಹುದು ಅಂತ ತಿಳಿಸಿದ್ರಿ. ಈ ಕಾಯಿಲೆಯಿಂದ ಬಳಲುವಾಗ ಅವರು ಸಾಮಾನ್ಯ ಜೀವನವನ್ನ ಹೇಗೆ ನಡೆಸಬಹುದು ಅಂತ?
2: ಈಗ ಒಂದು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಈ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ನಮಗೆ ಕಂಡು ಬರುವಂತಹ ಭ್ರಮೆ ಇರ್ಬೋದು, ಭ್ರಾಂತಿಗಳಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಲಕ್ಷಣಗಳು ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ, ಇದೆಲ್ಲ ಕಡಿಮೆ ಆಗಿ ಆ ಮನುಷ್ಯನಿಗೆ ನಿಜ ಮತ್ತೆ ಸುಳ್ಳು ಅಥವಾ ಈ ಭ್ರಮೆಗಳ ನಡುವಿನ ವ್ಯತ್ಯಾಸ ಒಂದು ತಿಳುವಳಿಕೆಗೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಾರ್ಮಲ್ ಆಗಿ ಎಲ್ಲರ ಜೊತೆಗೆ ಬೆರೆತುಕೊಂಡು ತಮ್ಮ ದಿನನಿತ್ಯದ ಕೆಲಸಗಳನ್ನ ಅವರು ಮಾಡ್ತಾ ಅವರು ನಾರ್ಮಲ್ ಆಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಾವು ಹೆಚ್ಚಾಗಿ ಇನ್ನೊಂದು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಈಗ ಗಂಡು ಮಕ್ಕಳಿಗೆ ಸ್ಕಿಜೋಫ್ರೀನಿಯಾ ಬಂತು, ಹೆಣ್ಣು ಮಗುಗೆ ಸ್ಕಿಜೋಫ್ರೀನಿಯಾ ಬಂತು ಅನ್ನೋದನ್ನ ಒಂದು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಆಗುವಂತ ಒಂದು ದೌರ್ಜನ್ಯ ಅನ್ನೋದು ಜಾಸ್ತಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬಾಕೆ ಹೆಣ್ಣು ಮಗಳಿಗೆ ಮದುವೆ ನಂತರ ಏನೋ ಸ್ಕಿಜೋಫ್ರೀನಿಯಾ ಕಾಯಿಲೆ ಕಂಡು ಬಂತು ಅಂತ ಅಂದ್ಕೊಳ್ಳಿ, ಅವಾಗ ಆಕೆ ಗಂಡನ ಮನೆಯವರು ಆಕೆನ ಸ್ವೀಕಾರ ಮಾಡುವಂತ ಅಂದ್ರೆ ಚಾನ್ಸಸ್ ಕಡಿಮೆ ಇರ್ತವೆ. ಕೆಲವೊಮ್ಮೆ ಎಷ್ಟೋ ಜನ ಆಸ್ಪತ್ರೆಗೆ ಬರ್ತಾರೆ, ಹೆಂಡತಿಗೆ ಕಾಯಿಲೆ ಬಂದಿದೆ, ಅದಕ್ಕೆ ಇನ್ನು ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ, ಈಕೆ ನನ್ಗೆ ಬೇಡ ಅಂತ ಹೇಳೋದಿರ್ಬೋದು. ಅಥವಾ ಇನ್ನು ಕೆಲವೊಂದು ಬಾರಿ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಈವನ್ ಹೆರಿಗೆ ನಂತರ ಬಾಣಂತಿ ಸನ್ನಿ ಅನ್ನೋದು ಆದಾಗ್ಲೂ ಕೂಡ ಆ ಮನೆಯವರು ಅಲ್ಲಿ ಹೆಚ್ಚಾಗಿ ಈಗ ಗಂಡು ಮಗು ಇತ್ತು ಅಂತ ಹೇಳಿದ್ರೆ ಎಲ್ಲೋ ಓಕೆ ಆ ಮೊಮ್ಮಗುಗೋಸ್ಕರ ಆದ್ರೂ ಕರೆದುಕೊಂಡು ಹೋಗ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮೊಮ್ಮಗುವಾಗಿ ಹುಟ್ಟಿದಾಗ ಕೆಲವರು ನಮ್ಗೆ ಈ ಮೊಮ್ಮಗೂನು ಬೇಡ, ಈ ಸೊಸೆನೂ ಬೇಡ ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗುವಂತ ನಾವು ಕೇಸಸ್ ಅನ್ನು ಗಮನಿಸಿದೀವಿ. ಅಂದ್ರೆ ನಾವೇನ್ ಹೇಳ್ತೀವಿ, ಕಾಯಿಲೆ ಗಂಡು ಮಗುಗೆ ಬರ್ಲಿ ಅಥವಾ ಹೆಣ್ಣು ಮಗಳಿಗೆ ಬರ್ಲಿ, ಎಲ್ರಿಗೂ ಒಂದು ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ನಾವು ಅವರಿಗೆ ಒಂದು ಸಹಕಾರ ಅನ್ನೋದನ್ನ ಕೊಟ್ಟಾಗ, ಅವರು ನಿಯಮಿತವಾಗಿ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಈ ಕಾಯಿಲೆಯಿಂದ ಕ್ಯೂರ್ ಆಗೋದಕ್ಕೂ ಸಾಧ್ಯ ಇದೆ.
3: ಮೇಡಮ್, ಈಗ ತಾವು ತಿಳಿಸಿದ್ರಿ ಈ ಕಾಯಿಲೆಗೆ ಒಂದು ಚಿಕಿತ್ಸೆ ಇದೆ ಅಂತ, ಹಾಗಿದ್ರೆ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅಂತ?
2: ಈಗ ಸಾಮಾನ್ಯವಾಗಿ ನಾವು ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ಆಂಟಿಸೈಕಾಟಿಕ್ ಗ್ರೂಪ್ ಆಫ್ ಮೆಡಿಕೇಶನ್ಸ್ ಅಂತ ಹೇಳಿ ಕೊಡ್ತೀವಿ. ಈ ಔಷಧಿಗಳನ್ನ ನಾವು ಹೇಳಿದ ಹಾಗೆ ನಿಯಮಿತವಾಗಿ ಈ ಪೇಷಂಟ್ಗಳ ಅನ್ನು ನುಂಗ್ತಾ ಇರಬೇಕಾಗುತ್ತೆ. ಕೆಲವೊಂದು ಪೇಷಂಟ್ಸ್ಗಳಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ ಹಾಗೆ ಇವರಿಗೆ ಕಾಯಿಲೆ ಇದೆ ಅನ್ನೋದು ಅರ್ಥ ಆಗೋದಿಲ್ಲ, ಹಾಗಾಗಿ ಅವ್ರು ಚಿಕಿತ್ಸೆಗೆ ಒಪ್ಪೋದಿಲ್ಲ, ಇಂಥವರನ್ನು ನೋಡ್ತೀವಿ. ಸೊ ಅವರಿಗೆ ಔಷಧಿಗಳನ್ನ ನುಂಗ್ಸೋದು ಕಷ್ಟ ಆದಾಗ ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ನಾವು ಡಿಸ್ಪರ್ಸಿಬಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಊಟದಲ್ಲಿ ಕೊಡಬಹುದು, ಈ ತರ ಇರುತ್ತೆ. ಅದರದ್ದು ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ, ಪೇಷಂಟ್ ಗೆ ಏನು ಅದರಿಂದ ಅಂದ್ರೆ ತೊಂದರೆ ಆಗೋದಿಲ್ಲ ಅಂತ ಮೆಡಿಕೇಶನ್ಸ್ ಗಳು ಬರ್ತವೆ, ಅದನ್ನ ಊಟದಲ್ಲೂ ಕೊಡ್ರಿ ಅಂತ ಕೆಲವೊಮ್ಮೆ ಹೇಳ್ತೀವಿ. ಇದನ್ನ ಬಿಟ್ಟು ಡಿಪೋ ಇಂಜೆಕ್ಟೇಬಲ್ ಆಂಟಿಸೈಕಾಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು 15 ದಿವಸಕ್ಕೊಮ್ಮೆ ಅಥವಾ 30 ದಿವಸಗಳಿಗೊಮ್ಮೆ ಸೊಂಟದ ಭಾಗಕ್ಕೆ ಒಂದು ಆಂಟಿಸೈಕಾಟಿಕ್ ಇಂಜೆಕ್ಷನ್ ಅನ್ನೋದನ್ನ ಕೊಡುವಂತದ್ದು. ಇದು ಹೇಗಿರುತ್ತೆ ಅಂದ್ರೆ ಇದು ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇರುತ್ತೆ, ಹಾಗಾಗಿ ಆ ಪೇಷಂಟ್ ಗಳ ಕಾಯಿಲೆ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಇದು ಎರಡನ್ನ ಬಿಟ್ಟು ಈಗ ಕೆಲವೊಮ್ಮೆ ನಾವ್ ಏನ್ ಗಮನಿಸ್ತೀವಿ, ಒಂದು ಆಂಟಿಸೈಕಾಟಿಕ್ ಮೆಡಿಕೇಶನ್ಸ್ ಗಳಿಗೆ ಪೇಷಂಟ್ ಇನ್ನು ಸ್ಪಂದನೆ ಮಾಡ್ತಾ ಇಲ್ಲ, ಅಥವಾ ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಜೊತೆಗೆ ಅವರು ಏನೋ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಈ ಧ್ವನಿಗಳೇನ್ ಕಿವಿಯಲ್ಲಿ ಕೇಳ್ತಾ ಇರ್ತವೆ ಅವುಗಳೇನೋ ನಿಂದನೆ ಮಾಡುವಂತ ಧ್ವನಿಗಳಿರ್ಬೋದು, ನೀನ್ ಬದುಕೋದಕ್ಕೆ ಲಾಯಕ್ಕಿಲ್ಲ, ಸತ್ ಹೋಗು ಅಂತ ಹೇಳುವಂತ ಧ್ವನಿಗಳಿರ್ಬೋದು. ಸೊ ಇದರಿಂದಾಗಿ ಪೇಷಂಟ್ ಗಳು ಸಾವು ಅಂದ್ರೆ ಬರ್ಲಿ ಅಂತ ಹೇಳಿ ಪ್ರಯತ್ನ ಮಾಡುವುದು ಇಂಥದ್ದು ಗಮನಿಸ್ತೀವಿ. ಸೊ ಇಂಥ ಪೇಷಂಟ್ ಅಲ್ಲಿ ನಾವು ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅನ್ನೋದನ್ನ ಕೆಲವೊಂದು ಸಮಯ ಬಳಸಬೇಕಾಗುತ್ತೆ. ಅಂದ್ರೆ ನಾವು ಮೆಡಿಸಿನ್ಸ್ ಗಳನ್ನ ಕೊಟ್ಟಾಗ ಜನರಲಿ ಅದು ಏನು ಸ್ಲೋ ಆನ್ಸೆಟ್ ಆಫ್ ಆಕ್ಷನ್ ತೋರಿಸುತ್ತೆ, ಅಂದ್ರೆ ಒಂದು 3-4 ವಾರಗಳ ಕಾಲ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಈ ತರ ಅಕ್ಯೂಟ್ ಎಮರ್ಜೆನ್ಸಿ ಅಲ್ಲಿ ಯಾರೋ ಸಾಯ್ತೀನಿ ಅಂತ ಹೇಳೋರನ್ನ ನಾವು 3-4 ವಾರ ನೀವು ವೇಟ್ ಮಾಡಿ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಕಾಲಾವಕಾಶ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ನಾವು ಈ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ಸ್ವಲ್ಪ ಅವರನ್ನ ಕಂಟ್ರೋಲ್ ಗೆ ಬರೋ ಹಾಗೆ ಮಾಡಿ ಮತ್ತೆ ಈ ಟ್ಯಾಬ್ಲೆಟ್ಸ್ ಗಳಂತ ಏನ್ ಹೇಳಿದ್ವಿ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ.
3: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-47377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸಿಜೋಫ್ರೀನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಈಗ ನಿಯಮಿತವಾಗಿ ಚಿಕಿತ್ಸೆಯನ್ನ ಔಷಧಿಯನ್ನ ಪಡಿಬೇಕು ಅಂತ ತಾವು ಹೇಳಿದ್ರಿ. ಹಾಗಿದ್ರೆ ಎಷ್ಟು ಕಾಲದವರೆಗೆ ಔಷಧಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ?
2: ಈಗ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲೂ ಕೂಡ ನಾವು ಅಂದ್ರೆ ಕೆಲವು ಪೇಷಂಟ್ಸ್ ಗಳಲ್ಲಿ ನಾವು ಫಸ್ಟ್ ಎಪಿಸೋಡ್ ಆಫ್ ಸೈಕೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಜೀವನದಲ್ಲಿ ಮೊದಲನೇ ಬಾರಿಗೆ ಅವರಲ್ಲಿ ಸ್ಕಿಜೋಫ್ರೀನಿಯಾ ಲಕ್ಷಣ ಕಂಡು ಬಂದಾಗ ಸುಮಾರು 1-2 ವರ್ಷದ ಕಾಲ ನಾವು ಮೇಂಟೆನೆನ್ಸ್ ಚಿಕಿತ್ಸೆ ಅನ್ನೋದನ್ನ ಕೊಡಬೇಕಾಗುತ್ತೆ. ಸೊ ಅಷ್ಟು ಸಮಯದವರೆಗೆ ಪೇಷಂಟ್ ಟ್ರೀಟ್ಮೆಂಟ್ ತಕೊಂಡು ಪೂರ್ತಿ ನಾರ್ಮಲ್ ಆದ್ಮೇಲೆ ನಾವೇ ಅದ್ರ ಡೋಸ್ ಅನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ನಿಲ್ಸಿಕೊಡ್ತೀವಿ. ಇದು ಒಂದು ತರದ ಪೇಷಂಟ್ಸ್ ಗಳು. ಇನ್ನೊಂದು ವಿಭಾಗದ ಪೇಷಂಟ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಹಲವಾರು ಬಾರಿ ಲಕ್ಷಣಗಳು ಕಂಡು ಬರ್ತವೆ. ಸೊ ಔಷಧಿಗಳ ಪ್ರಮಾಣ ಕಡಿಮೆ ಆದ ತಕ್ಷಣ ಮತ್ತೆ ಬಂತು, ಅಥವಾ ಅಂದ್ರೆ ನಡುವಲ್ಲಿ ಎಕ್ಸಾಜರ್ಬೇಷನ್ ಹೆಚ್ಚಾಗ್ತಾ ಇದೆ ಲಕ್ಷಣಗಳು ಅಂತ ಕಂಡು ಬಂದಾಗ ಒಂದು ಮಿನಿಮಮ್ 5 ವರ್ಷಗಳ ಕಾಲ ಆದ್ರೂ ಮೇಂಟೆನೆನ್ಸ್ ಚಿಕಿತ್ಸೆ ತಕ್ಕೊಳ್ಳೋದು ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಇನ್ನೊಂದು ತರದ ರೋಗಿಗಳಲ್ಲಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಪೇಷಂಟ್ ಗಳಲ್ಲಿ ನಾವು ಓಕೆ ಈಗ ಆರಾಮಾಗಿದ್ದಾರೆ ಅಂತ ಹೇಳಿ ನಾವು ಔಷಧಿನ ನಿಧಾನವಾಗಿ ಡೋಸ್ ಕಡಿಮೆ ಮಾಡಿ ನಿಲ್ಸ್ಕೊಟ್ಟಾಗ ಮತ್ತೆ ಮತ್ತೆ ಜೀವನದಲ್ಲಿ ಆ ಲಕ್ಷಣಗಳು ಕಂಡು ಬರ್ತಾ ಇರ್ತವೆ. ಸೊ ಇಂತ ವ್ಯಕ್ತಿಗಳಿಗೆ ನಾವು ಏನಂತ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಡಯಾಬಿಟಿಸ್ ಬಂತು, ಸಕ್ಕರೆ ಬಂತು ಅಂದ್ರೆ ಟ್ರೀಟ್ಮೆಂಟ್ ಹೆಂಗೆ ಕಂಟಿನ್ಯೂಸ್ ಆಗಿ ತಕೊಂಡು ಸಕ್ಕರೆ ಪ್ರಮಾಣನ ಕಡಿಮೆಯಲ್ಲಿ ಇಟ್ಟಿರ್ತಾರೆ, ಅಥವಾ ಹೇಗೆ ಈಗ ಬಿಪಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಬಿಪಿ ಗುಳಿಗೆಗಳನ್ನ ತಕೊಂಡು ಬಿಪಿ ಕಂಟ್ರೋಲ್ ಮಾಡ್ತಾರೆ ಅಂತ ಪೇಷಂಟ್ಸ್ ಗಳಿಗೆ ಇದೇ ತರ ನೀವು ಕೂಡ ಅಟ್ಲೀಸ್ಟ್ 1 ಗುಳಿಗೆನ ಜೀವನ ಪರ್ಯಂತ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೂ ಅದು ಗಮನಕ್ಕೆ ಬಂದಿರುತ್ತೆ, ಚಿಕಿತ್ಸೆ ನಿಲ್ಸಿದ ತಕ್ಷಣ ಮತ್ತೆ ಮತ್ತೆ ಕಾಯಿಲೆ ಕಂಡು ಬರೋ ಕನ್ವಿನ್ಸ್ ಆಗ್ತಾರೆ. ಕೆಲವೊಮ್ಮೆ ಈಗ ನಮ್ಮ ಪೇಷಂಟ್ಸ್ ಎಷ್ಟೋ ಜನ ಬರೋರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಎಲ್ಲೋ ಅಂದ್ರೆ ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಯಾವ್ದೊಂದು ಗವರ್ಮೆಂಟ್ ಆಫೀಸರ್ ಇರ್ತಾರೆ. ಸೊ ಅಂತವರಿಗೆಲ್ಲ ಇದು ಚಿಕಿತ್ಸೆ ತಕೊಂಡ್ ಹೆಂಗೆ ರೂಢಿ ಆಗಿರುತ್ತೆ ಅಂದ್ರೆ ಅವರೇ ಹೇಳ್ತಾರೆ ಇಲ್ಲ ನಮ್ಗೆ ಈ 1 ಟ್ಯಾಬ್ಲೆಟ್ ಆದ್ರೂ ಅವಶ್ಯಕತೆ ಖಂಡಿತವಾಗ್ಲೂ ಇದೆ, ಸೊ ಅದನ್ನ ನಿಲ್ಸೋದಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಕಾಯಿಲೆಗೆ ಚಿಕಿತ್ಸೆ ಅನ್ನೋದು ಕಾನ್ಸ್ಟೆಂಟ್ ಆಗಿ ಕೊಡ್ತಾ ಇದ್ದಾಗ ಅವರು ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇರುತ್ತೆ.
1: ಮೇಡಮ್, ಈಗ ಒಂದು ಪಕ್ಷ ಚಿಕಿತ್ಸೆಯನ್ನ ಮಧ್ಯದಲ್ಲಿ ನಿಲ್ಸಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ?
2: ಈಗ ಕೆಲವು ಪೇಷಂಟ್ಸ್ ಗಳು ಕಾಯಿಲೆ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕಿಂತ ಮುಂಚೆನೆ ಅವ್ರಿಗೆ ಏನನ್ಸುತ್ತೆ ಎಷ್ಟಪ್ಪ ದಿನ ಈ ಗುಳಿಗೆ ನುಂಗ್ತಾ ಇರೋದು ಅಂತ ಹೇಳಿ ತಮ್ಮಷ್ಟಕ್ಕೆ ತಾವು ನಿಲ್ಸ್ಬಿಡ್ತಾರೆ. ಸೊ ಇಂತ ಸಂದರ್ಭದಲ್ಲಿ ಕಾಯಿಲೆ ಮತ್ತೆ ಮತ್ತೆ ಹೆಚ್ಚಾಗುವಂತ ಸಾಧ್ಯತೆಗಳಿರ್ತವೆ. ಸೊ ಒಂದು ಈ ತರ ಕಾಯಿಲೆ ಹೆಚ್ಚಾಗೋದು. ಇನ್ನೊಂದು ನಾವೇನ್ ಗಮನಿಸ್ತೀವಿ, ಕೆಲವೊಮ್ಮೆ ಮುಂಚೆ ಯಾವ ಟ್ರೀಟ್ಮೆಂಟ್ ನಾವು ಕೊಟ್ಟಾಗ ಪೇಷಂಟ್ಸ್ ಸ್ಪಂದಿಸ್ತಾ ಇದ್ರು, ನೆಕ್ಸ್ಟ್ ಟೈಮ್ ಅದೇ ಚಿಕಿತ್ಸೆ ಪ್ರಾರಂಭ ಮಾಡಿದಾಗ ಆ ಪೇಷಂಟ್ ಗಳಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣಿಸದೇ ಇರಬಹುದು. ಸೊ ಇದು 2 ತೊಂದರೆಗಳನ್ನ ಪೇಷಂಟ್ ಗಳು ಅನುಭವಿಸುವಂತ ಸಾಧ್ಯತೆಗಳಿರ್ತವೆ.
1: ಮೇಡಮ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರುವಂತವರನ್ನ ಕುಟುಂಬದ ಸದಸ್ಯರು ಯಾವ ರೀತಿ ಒಂದು ಆರೈಕೆ ಮಾಡಬೇಕು ಅಂತ?
2: ಈಗ ಸ್ಕಿಜೋಫ್ರೀನಿಯಾ ರೋಗಿಗಳ ಕುಟುಂಬಸ್ಥರು ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಆ ಸ್ಕಿಜೋಫ್ರೀನಿಯಾ ಲಕ್ಷಣಗಳು ಏನಿರಬಹುದು, ಇದು ಭ್ರಾಂತಿ ಭ್ರಮೆ ಏನಿರುತ್ತಲ್ವಾ, ಅದನ್ನ ಕೆಲವೊಮ್ಮೆ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ರೆ ಮನೆಯವ್ರ ಮೇಲೆ ಎಲ್ಲ ಪೇಷಂಟ್ ಸಂಶಯ ಬೀಳ್ತಾ ಇದ್ದಾರೆ, ಅಥವಾ ಅವರಿಗೇನೋ ಅವಾಚ್ಯ ಶಬ್ದದಲ್ಲಿ ಬೈಯೋದು ಹಿಂಗೆಲ್ಲ ಮಾಡ್ತಾ ಇದ್ದಾಗ ಇವ್ರಿಗೂ ಏನೋ ಬೇಸರ ಬಂದ್ಬಿಡುತ್ತೆ. ನಾವು ಸಹಜವಾಗಿ ಏನ್ ಹೇಳ್ತೀವಿ, ಇದಾಗ್ತಾ ಇರೋದು ಕಾಯಿಲೆಯಿಂದ, ಅವರೇನೋ ಪರ್ಸನಲ್ ಗ್ರಜ್ ಹಿಡ್ಕೊಂಡು ಆತರ ಏನು ಪೇಷಂಟ್ ಗಳು ಮನೆಯವರನ್ನ ದೂಷಿಸ್ತಾ ಇರೋದಿಲ್ಲ. ಹಾಗಾಗಿ ಆದಷ್ಟು ಮನೆಯವರು ಇದನ್ನ ಕಾಯಿಲೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಪೇಷಂಟ್ ಗೆ ಬೆಂಬಲ ಕೊಡುವಂತ ಅವಶ್ಯಕತೆ ಇದೆ. ಇನ್ನೊಂದು, ಪೇಷಂಟ್ ಗಳು ತಾವಾಗೆ ಫಾಲೋಅಪ್ ಗೆ ಬರೋದಿಲ್ಲ. ಸೊ ಈಗ ಒಂದು ಶುಗರ್ ಪೇಷಂಟು ಅಥವಾ ಬಿಪಿ ಕಾಯಿಲೆ ಇರೋ ಪೇಷಂಟು ಟ್ಯಾಬ್ಲೆಟ್ಸ್ ಕಡಿಮೆ ಆಗ್ತಾ ಬಂತು ಅಥವಾ ಖಾಲಿ ಆಗ್ತಾ ಬಂತು ಅಥವಾ ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ತಾವಾಗಿ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೋತಾರೆ, ನಮ್ಮ ಪೇಷಂಟ್ಸ್ ಅಲ್ಲಿರೋ ತೊಂದರೆ ಅಂದ್ರೆ ಅದು ಅವರಿಗೆ ಯಾರಾದ್ರೂ ಹಿಂದಿಂದ ಹೋಗು ಹೋಗು ಅಂತ ಹೇಳ್ಬೇಕು ಅಥವಾ ಜೊತೆಯಲ್ಲೇ ಕರ್ಕೊಂಡು ಬರಬೇಕು. ಸೊ ಜೊತೆಯಲ್ಲಿ ಬಂದು ಈ ಕುಟುಂಬ ಸದಸ್ಯರು ಜೊತೆಯಲ್ಲಿ ಬಂದು ವೈದ್ಯರ ಜೊತೆ ಚರ್ಚೆ ಮಾಡೋದಿರಬಹುದು, ಅಥವಾ ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ ಇಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಯ್ತು ಅಂತ ಅಂದ್ಕೊಳ್ಳಿ. ಸೊ ಆ ಸೈಡ್ ಎಫೆಕ್ಟ್ ಅನ್ನೋದನ್ನು ಕೂಡ ಕೆಲವೊಮ್ಮೆ ಪೇಷಂಟ್ಸ್ ಗಳಿಗೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಕುಟುಂಬ ಸದಸ್ಯರು ಜೊತೆಗೆ ಬಂದು ಅದರಿಂದ ಏನಾದ್ರೂ ಅವರಿಗೆ ತೊಂದರೆ ಆಗ್ತಾ ಇದೆಯಾ, ಕೆಲವೊಮ್ಮೆ ತೂಕ ಹೆಚ್ಚಾಗುವಂತ ಸೈಡ್ ಎಫೆಕ್ಟ್ ಇರ್ಬೋದು, ಅಥವಾ ಕೆಲವೊಮ್ಮೆ ಸ್ವಲ್ಪ ಅಂದ್ರೆ ಬಿಗಿತ ಅಂತ ಹೇಳ್ತೀವಿ, ಇಪಿಎಸ್ ಎಕ್ಸ್ಟ್ರಾ ಪಿರಮಿಡಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಏನೋ ಕೈ ಕಾಲು ನಡ್ಕ ಬಂದ್ ಹಾಗೋಗೋದಿರ್ಬೋದು. ಸೊ ಇದೆಲ್ಲ ಕೆಲವೊಮ್ಮೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಗಳಿರ್ತವೆ. ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡೋದಕ್ಕೂ ಸಾಧ್ಯ ಇರುತ್ತೆ. ಆದ್ರೆ ಅವರು ಪೇಷಂಟ್ಸ್ ಜೊತೆಗೆ ಬಂದು ಇದನ್ನೆಲ್ಲ ನಮ್ಗೆ ಹೇಳಿದ್ರು ಅಂತ ಹೇಳಿದ್ರೆ ನಾವು ಅದು ಏನ್ ಹೆಚ್ಚು ಕಡಿಮೆ ಆಗಿದೆ ಅದನ್ನ ಸರಿಯಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಬದಲು ಈ ಪೇಷಂಟ್ ಹೇಗಿದ್ರು ನಮ್ಗೆ ಏನು ಒಂದು ಗೌರವನ ಕೊಡೋದಿಲ್ಲ, ನಾವು ಹೋಗೋದಿಲ್ಲ, ಈ ಪೇಷಂಟ್ ಅನ್ನ ಹಂಗೆ ಬಿಟ್ಬಿಟ್ರು ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ? ಈಗ ನಾವು ರೋಡಲ್ಲಿ ನೋಡ್ತೀವಲ್ವ, ಕೆಲವೊಮ್ಮೆ ಯಾರೋ ಬಡಬಡಿಸ್ತಾ ಹೋಗ್ತಾ ಇರ್ತಾರೆ, ತಮ್ಮ ಹೈಜಿನ್ ಬಗ್ಗೆ ಅವರಿಗೆ ಗಮನ ಇರೋದಿಲ್ಲ, ಅಲೆಮಾರಿಗಳ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ. ಸೊ ಇಂಥವ್ರದ್ದೆಲ್ಲ ಸಮಸ್ಯೆ ಇದೆ. ಇವರು ಯಾವುದೋ ಒಂದು ಕುಟುಂಬಕ್ಕೆ ಸೇರಿರ್ತಾರೆ ಖಂಡಿತವಾಗ್ಲು, ಆದ್ರೆ ಆ ಕುಟುಂಬದವರು ಅವರನ್ನ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸಿರೋದಿಲ್ಲ, ಸಹಕಾರ ಕೊಟ್ಟಿರೋದಿಲ್ಲ, ಹಂಗಾಗಿ ಈ ತರ ಅಲೆಮಾರಿ ಜೀವನ ನಡೆಸುವಂತ ಒಂದು ಸಂಭವ ಬಂದಿರುತ್ತೆ ಅವರಿಗೆ. ಹಾಗಾಗಿ ಏನ್ ಹೇಳ್ತೀವಿ, ಸಾಕಷ್ಟು ಕುಟುಂಬ ಸದಸ್ಯರು ಇವರಿಗೆ ಒಂದು ಬೆಂಬಲವಾಗಿ ನಿಂತು ಒಂದು ಚಿಕಿತ್ಸೆಯಲ್ಲಿ ಒಂದು ಪ್ರೋತ್ಸಾಹ ಅನ್ನೋದು ಕೊಟ್ರೆ ಖಂಡಿತವಾಗ್ಲು ಇವರು ನಮ್ಮ ಹಾಗೆ ನಾರ್ಮಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಈಗ ಒಟ್ಟಾರೆಯಾಗಿ ಈ ಮಾನಸಿಕ ಆರೋಗ್ಯಕ್ಕಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ರೀತಿಯ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ?
2: ಈಗ ಜೀವನ ಶೈಲಿ ಪೂರ್ತಿ ಬದಲಾಯಿಸಿದ್ವಿ ಅಂದ್ರೆ ಸ್ಕಿಜೋಫ್ರೀನಿಯಾ ಬರೋದೇ ಇಲ್ಲ ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಚರ್ಚೆ ಮಾಡಿರೋ ಹಾಗೆ ಹಲವಾರು ಅಂಶಗಳಿರ್ತವೆ, ಯಾವ ಕಾರಣದಿಂದ ಈ ಸ್ಕಿಜೋಫ್ರೀನಿಯಾ ಬರ್ತಾವೆ ಅಂತ ಕೇಳಿದಾಗ ನಾವು ಬರೇ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ ಬರ್ತಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಾವೇನ್ ಹೇಳ್ತೀವಿ, ಈ ಕಾಯಿಲೆ ಬರಬಾರದು ಅನ್ನೋದು ನಿಟ್ಟಿನಲ್ಲಿತ್ತು ಅಂತ ಹೇಳಿದ್ರೆ ಆದಷ್ಟು ಒಂದು ದುಶ್ಚಟಗಳಿಂದ ಜನರು ದೂರ ಇರೋದು ಒಳ್ಳೆಯದು. ಯಾಕಂದ್ರೆ ಗಾಂಜಾ ಅಂದ್ರೆ ಯಾರು ಸೇವನೆ ಮಾಡ್ತಾರೆ ಅವರಲ್ಲಿ ಈ ಕಾಯಿಲೆ ಹೆಚ್ಚು ಬರುತ್ತೆ, ಅಥವಾ ಕೆಲವೊಮ್ಮೆ ಬೇರೆ ಬೇರೆ ಮಾದಕ ದ್ರವ್ಯ ವ್ಯಸನ ಮಾಡೋರಲ್ಲೂ ಕೂಡ ಸ್ಕಿಜೋಫ್ರೀನಿಯಾ ಲೈಕ್ ಸಿಂಪ್ಟಮ್ಸ್ ಕಾಣಿಸ್ಲಿಕ್ಕೆ ಸಿಗ್ತಾವೆ ಅಂತ ಹೇಳ್ತೀವಿ. ಹಾಗಾಗಿ ಈ ದುಶ್ಚಟಗಳಿಂದ ಒಂದು ದೂರ ಇರೋದು. ಇದನ್ನ ಬಿಟ್ಟರೆ ಈಗ ನಾರ್ಮಲ್ ಆಗಿ ನಾವು ಒಂದು ಮಾನಸಿಕ ಆರೋಗ್ಯಕ್ಕಾಗಿ ಏನು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದಿನ ಒಂದು ಅಂದ್ರೆ ರೆಗ್ಯುಲರ್ ಟೈಮಿಗೆ ಏಳೋ ಪದ್ಧತಿ ಇರ್ಬೋದು, ದಿನ ಒಂದು ಅರ್ಧ ತಾಸಾದ್ರೂ ವ್ಯಾಯಾಮ ಮಾಡೋದಿರ್ಬೋದು, ನಮ್ಮ ಆಹಾರ ಶೈಲಿಯ ಮೇಲೆ ಒಂದು ಗಮನ ಹರಿಸೋದಿರಬಹುದು. ಸೊ ಇದರಿಂದ ಎಲ್ಲ ಏನಾಗುತ್ತೆ, ಬೇರೆ ಬೇರೆ ರೀತಿಯ ಅಂದ್ರೆ ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು, ಇದೆಲ್ಲ ಬರೋದನ್ನ ನಾವು ತಡಿಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಇನ್ನು ಇಂತಹ ಒಂದು ಸಮಸ್ಯೆ ಇರುವವರನ್ನ ಸಮಾಜ ಕೆಲವೊಮ್ಮೆ ದೂರ ಇಡುತ್ತೆ, ಇದು ಅವರ ಒಂದು ಮನಸ್ಥಿತಿಯ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರುತ್ತೆ? ಸಮಾಜದ ಜವಾಬ್ದಾರಿ ಏನು ಅಂತ ಮೇಡಮ್?
2: ಈಗ ಸಮಾಜದ ಜವಾಬ್ದಾರಿ ಅಂತ ಹೇಳಿದಾಗ ಈ ಕುಟುಂಬದವರು ಯಾರಾದ್ರೂ ಇಂಥ ಪೇಷಂಟ್ಸ್ ಗಳನ್ನ ಬೆಂಬಲ ಕೊಡೋದೇ, ಎಲ್ಲಿಯಾದ್ರೂ ಮನೆಯಿಂದ ಹೊರಗಡೆ ಹಾಕಿದ್ರು, ಅವರು ಅಲೆಮಾರಿ ಜೀವನ ತರ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಈಗ ನಮಗೂ ಎಷ್ಟೋ ಜನ ಕಾಣ್ಲಿಕ್ಕೆ ಸಿಗ್ತಾರೆ. ಪೇಷಂಟ್ಸ್ ಗಳನ್ನ ಆದಷ್ಟು ಅಲೆಮಾರಿಗಳಾಗಿ ಅಲ್ಲಿ ಇಲ್ಲಿ ಅಲೆಯಕ್ಕೆ ಬಿಡದೆ ಅವರು ಎಲ್ಲೋ ಒಂದ್ ಕಡೆ ಏನೋ ಕಲ್ ಹೊಡಿತಾ ಇದ್ದಾರೆ ಅಥವಾ ಇನ್ಯಾರಿಗೋ ಒಬ್ರಿಗೆ ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಥವಾ ಅವ್ರಿಗೆ ಹೋಗಿ ಹೊಡೆಯೋದು ಬಡಿಯೋದು ಮಾಡೋದ್ರ ಬದಲು ಅವರಿಗೆ ಕಾಯಿಲೆಯಿಂದ ಈ ತರ ಆಗ್ತಾ ಇದೆ, ಚಿತ್ತ ವಿಕಲತೆ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದು ಇಂಥ ಪೇಷಂಟ್ಸ್ ಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಮಾಜದಲ್ಲಿ ಈ ನಂಬರ್ ಆಫ್ ಪೇಷಂಟ್ಸ್ ಏನಿದಾರಲ್ವಾ ಅವರನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ.
1: ಖಂಡಿತ ಮೇಡಮ್. ಕೊನೆಯದಾಗಿ ಇನ್ನು ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಈಗ ಕೇಳುಗರು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಒಂದೇ ವಿಚಾರ, ಏನಪ್ಪಾ ಅಂದ್ರೆ ಸ್ಕಿಜೋಫ್ರೀನಿಯಾ ದೀರ್ಘಾವಧಿಯಾಗಿರುವಂತ ಒಂದು ಗಂಭೀರ ಮಾನಸಿಕ ಕಾಯಿಲೆ. ಹಾಗಾಗಿ ಈ ಕಾಯಿಲೆ ಲಕ್ಷಣಗಳು ಕಂಡು ಬಂದಾಗ ತ್ವರಿತವಾಗಿ ವೈದ್ಯರ ಬಳಿಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಎಷ್ಟು ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಡಿಲೇ ಮಾಡ್ತೀವಿ, ಟ್ರೀಟ್ಮೆಂಟ್ ಅನ್ನೋದು ಅಷ್ಟೇ ಕಷ್ಟಕರವಾಗ್ತಾ ಹೋಗುತ್ತೆ. ಹಾಗಾಗಿ ಯಾರಲ್ಲಾದರೂ ಈ ತರ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ ದಯವಿಟ್ಟು ನುರಿತ ಮನೋರೋಗ ತಜ್ಞರ ಬಳಿಗೆ ಕರೆದುಕೊಂಡು ಬಂದು ಸರಿಯಾಗಿ ಚಿಕಿತ್ಸೆನ ತೆಗೆದುಕೊಂಡ್ರೆ ಅವರು ನಮ್ಮ ನಿಮ್ಮಂತೆ ನಾರ್ಮಲ್ ಆಗಿ ಬದುಕೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.
1: ಮೇಡಮ್, ತಮ್ಮ ಉತ್ತಮ ಮಾಹಿತಿ ಜೊತೆಗೆ ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148135 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ. ಈ ಒಂದು ವಿಷಯದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮೊದಲನೇದಾಗಿ, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಅಗತ್ಯವಿದೆಯೇ? ಅಲ್ಲಿಂದ
1: ಸರ್, ಪ್ರಸ್ತುತವಾಗಿ ಅಗತ್ಯವಿದೆ. ಮುಖ್ಯವಾಗಿ ಬೆಳಗಾವಿ ಅಂತ ದೊಡ್ಡ ನಗರಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಬಹಳ ಅಗತ್ಯವಿದೆ. ಏಕೆಂದರೆ ಇಲ್ಲಿ ಮಹಿಳೆಯರ ಒಂದು ವಲಸೆ ಪ್ರಮಾಣ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಉದ್ಯೋಗಕ್ಕಾಗಿ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶಗಳಿಂದ ನಗರಕ್ಕೆ ವಲಸೆ ಬರುವಂಥ ಮಹಿಳೆಯರ ಸಂಖ್ಯೆ ಬಹಳ ಇರುತ್ತೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉದ್ಯೋಗಸ್ಥ ಮಹಿಳೆಯರ ಒಂದು ವಸತಿ ನಿಲಯವನ್ನು ಮುಖ್ಯವಾಗಿ ಪ್ರಾರಂಭ ಮಾಡೋಕ್ಕೆ ಕಾರಣ ಏನಂದರೆ, ಆ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಯೋಗ್ಯವಾದಂಥ ವಸತಿ ವ್ಯವಸ್ಥೆಯನ್ನು ಕೊಡೋದಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು 6 ಜಿಲ್ಲೆಗಳಲ್ಲಿ 24 ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳನ್ನ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಬೆಳಗಾವಿಯಲ್ಲಿ 3 ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ.
0: ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ, ಅದರ ಬಗ್ಗೆ ತಿಳಿಸಿ.
1: ಬೆಂಗಳೂರು ನಗರ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಕಲಬುರಗಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಈಗಾಗಲೇ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ.
0: ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ನೀಡ್ತಾ ಇದ್ದಾರೆ. ಸರ್, ಈಗ ಯಾರು ವಸತಿ ನಿಲಯದಲ್ಲಿ ಸೌಲಭ್ಯ ಪಡೆಯಬಹುದು, ಅದರ ಬಗ್ಗೆ ತಿಳಿಸಿ.
1: ಸರ್, ಇಲ್ಲಿ ಒಂಟಿ ಮಹಿಳೆ ಇದ್ರೆ ಅವರು ವಸತಿಯನ್ನು ಪಡೆಯಬಹುದು. ಜೊತೆಗೆ ವಿಧವೆ, ವಿಚ್ಛೇದಿತೆ, ಕೆಲವು ಸಂದರ್ಭಗಳಲ್ಲಿ ಮದುವೆ ಆಗಿರುತ್ತೆ ಆದರೆ ಅವ್ರ ಕುಟುಂಬ ಬೇರೆ ಒಂದು ಸ್ಥಳದಲ್ಲಿ ಇರುತ್ತೆ, ಅವರು ಕೆಲಸಕ್ಕೋಗೋಸ್ಕರ ಒಂದು ಪ್ರದೇಶಕ್ಕೆ ಬಂದಾಗೂ ಸಹಿತ ಅವರಿಗೆ ನಾವು ವಸತಿ ಸೌಲಭ್ಯ ಕೊಡಬೇಕಾಗುತ್ತೆ. ವಿಶೇಷವಾಗಿ ವಿಕಲಚೇತನ ಉದ್ಯೋಗಸ್ಥ ಮಹಿಳೆಯರಿದ್ರೆ ಅವ್ರಿಗೂ ಸಹಿತ ನಾವು ಆದ್ಯತೆ ಮೇಲೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಅವಕಾಶ ಕೊಡ್ತೀವಿ. ಇನ್ನು ಇಂಪಾರ್ಟೆಂಟ್ ಆಗಿ ಅಸಂಘಟಿತ ವಲಯಗಳಲ್ಲಿ ಅಥವಾ ಸಣ್ಣ ಕಾರ್ಖಾನೆಗಳಲ್ಲಿ ಬಾಹ್ಯ ಮೂಲ ಏಜೆನ್ಸಿ ಮೂಲಕನು ಕೆಲಸ ಮಾಡುವಂತಹ ಮಹಿಳೆಯರಿರ್ತಾರೆ, ಅವ್ರಿಗೂ ಸಹಿತ ನಾವು ಈ ಉದ್ಯೋಗಸ್ಥ ಮಹಿಳೆ ವಸತಿ ನಿಲಯದಲ್ಲಿ ಅವಕಾಶ ಕೊಡ್ತೀವಿ. ಇದರ ಜೊತೆಗೆ ಕಡಿಮೆ ಆದಾಯ ಉಳ್ಳಂತಹ ಮಹಿಳೆಯರಿದ್ರೂ ಸಹಿತ ಅವ್ರಿಗೆ ಇಲ್ಲಿ ಅವಕಾಶ ಇರುತ್ತೆ.
0: ಅಂತ ಸಂದರ್ಭದಲ್ಲಿ ಬಾಡಿಗೆಯ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಬಾಡಿಗೆಯನ್ನ 2 ಹಂತದಲ್ಲಿ ನಾವು ಇಲ್ಲಿ ಡಿವೈಡ್ ಮಾಡ್ತೀವಿ. ಅಂದ್ರೆ ಒಂದು ರೂಮ್ನಲ್ಲಿ ಇಬ್ರು ವಾಸಕ್ಕೆ ನಾವು ಅವರು ಬೇಕು ಅಂತ ಕೇಳಿದ್ರೆ ಒಬ್ರಿಗೆ 2,500 ಅಂತ ನಾವು ಅವ್ರಿಗೆ ಫೀಸ್ ಮಾಡ್ತೀವಿ. ಇನ್ನು 4 ಜನ ಒಂದೇ ರೂಮ್ನಲ್ಲಿ ಇದ್ರೆ ಅವ್ರಿಗೆ 1,200 ರೂಪಾಯಿದಂತೆ ಪ್ರತಿ ಮಾಸಿಕವಾಗಿ ಬಾಡಿಗೆಯನ್ನು ಫಿಕ್ಸ್ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನೊಂದು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು, 50 ಜನ ಒಂದು ಹಾಸ್ಟೆಲ್ನಲ್ಲಿ ಇರೋಕ್ಕೆ ಅವಕಾಶ ಇರುತ್ತೆ. 50 ಜನದಲ್ಲಿ 40 ಜನ ಏನು ದುಡ್ಡನ್ನು ಅಂದರೆ ಅಮೌಂಟನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟು ಅಲ್ಲಿ ಇರ್ತಾರೆ. ಇನ್ನು 10 ಸೀಟ್ಗಳು ಉಚಿತವಾಗಿರುವಂಥದ್ದು. ಇದು ಅಲ್ಲಿ ಯಾರಿಗೆ ನಾವು ಕೊಡ್ತೀವಿ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆ ಇದ್ದರೆ ಆ 10 ಸೀಟ್ಗಳನ್ನ ಉಚಿತವಾಗಿ ನಾವು ಅವ್ರಿಗೆ ಕೊಡ್ತೀವಿ. ಅವ್ರಿಗೆ ಊಟದ ಮತ್ತು ವಸತಿ ಏನು ಎಕ್ಸ್ಪೆಂಡಿಚರ್ ಆಗ್ತವೆ ಅದನ್ನು ಸರ್ಕಾರನೇ ಭರಿಸುತ್ತೆ.
0: ಆಮೇಲೆ ಎಷ್ಟು ವರ್ಷ ವಾಸ್ತವ್ಯ ಪಡೆಯಬಹುದು?
1: ಇಲ್ಲಿ ಒಂದು ಸಾರಿ ಉದ್ಯೋಗಸ್ಥ ಮಹಿಳೆ ವಸತಿಯನ್ನು ಆರಿಸಿ ಬಂದ ಅಂದರೆ ಅವರು ಬಂದರೆ 3 ವರ್ಷದನೂ ಅವ್ರಿಗೆ ಇಲ್ಲಿ ವಸತಿ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಅಣ್ಣಪ್ಪ ಹೆಗಡೆಯವರು ಕೊಡ್ತಾ ಇದ್ದಾರೆ. ಈಗ ಈ ವಸತಿ ನಿಲಯಗಳಲ್ಲಿ ಮಹಿಳೆ ಮಕ್ಕಳು ಅವರೊಂದಿಗೆ ಇರಲು ಅವಕಾಶವಿದೆಯೇ?
1: ಇದೆ ಸರ್. ಹೆಂಗಂದ್ರೆ ಈಗ ವರ್ಕಿಂಗ್ ವುಮೆನ್ ಅಂದರೆ ಆಲ್ಮೋಸ್ಟ್ ಅವ್ರ ಮಕ್ಕಳು ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಮಕ್ಕಳನ್ನು ಸಹಿತ ಜೊತೆಗೆ ಇರೋಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಕ್ಯಾಟಗರಿ ಏಜನ್ನು ಡಿವೈಡ್ ಮಾಡ್ತಾರೆ. ಹೆಣ್ಮಗು ಇದ್ದರೆ 18 ವರ್ಷ ತನೂ ಆ ತಾಯಿ ಜೊತೆಗೆ ಮಗು ಇರ್ಬೋದು ಅಥವಾ ಉದ್ಯೋಗಸ್ಥ ಮಹಿಳೆ ಜೊತೆಗೆ ಇರ್ಬೋದು. ಗಂಡು ಮಗು ಆಗಿದ್ರೆ 5 ವರ್ಷ ಜೊತೆ ಇರೋತನ ಅವಕಾಶ ಇರುತ್ತೆ. ಇನ್ನು 10 ಏನಾದರೂ ಮಕ್ಕಳು ಹೆಚ್ಚಿಗೆ ಆದರೆ ಅಲ್ಲಿ ಒಂದು ಶಿಶುಪಾಲನಾ ಗೃಹವನ್ನು ನಾವು ಪ್ರಾರಂಭ ಮಾಡಲು ಸಹಿತ ನಮಗೆ ಅವಕಾಶ ಇದೆ. ಸೊ ಈ ತರನಾಗಿ ನಾವು ಉದ್ಯೋಗಸ್ಥ ಮಹಿಳೆ ಜೊತೆಗೆ ಅವ್ರ ಮಕ್ಕಳಿಗೂ ಸಹಿತ ಆದ್ಯತೆಯನ್ನು ಕೊಡ್ತಾ ಇದ್ದರು.
0: ಉತ್ತಮ. ಅಂತಹ ಸಂದರ್ಭದಲ್ಲಿ ಗರಿಷ್ಠ ವೇತನದ ಬಗ್ಗೆ ಮಾತನಾಡೋಣ. ವಸತಿ ನಿಲಯದಲ್ಲಿ ಸೌಲಭ್ಯ ಪಡೆಯಲು ಮಹಿಳೆಯ ಗರಿಷ್ಠ ವೇತನ ಎಷ್ಟಿರಬೇಕು ಅದರ ಬಗ್ಗೆ?
1: ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ವಸತಿಯನ್ನು ಪಡ್ಕೋಬೇಕಾದ್ರೆ ಅವ್ರದ್ದು ಮಿನಿಮಮ್ ಸ್ಯಾಲ್ರಿ ಅಂತ ನಾವು ಮಾತಾಡ್ತೀವಿ. ಅವ್ರದ್ದು 50,000 ಇರಬೇಕಂತ ನಮಗೆ ಒಂದು ಮಾರ್ಗಸೂಚಿಯಲ್ಲಿ ಹೇಳಿರೋದು. 50,000 ಒಳಗಡೆ ಇರುವಂಥ ಎಲ್ಲ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಏನು ಮಹಿಳೆ ಇರ್ತಾರೆ ಅವರಿಗೆ ಅವಕಾಶವನ್ನು ನಾವು ಕೊಡ್ತೇವೆ.
0: ಉತ್ತಮ. ಈಗ ಸೌಲಭ್ಯಗಳ ಬಗ್ಗೆ ಮಾತನಾಡೋಣ. ಯಾರಿಗೆ ಉಚಿತ ಸೌಲಭ್ಯ ನೀಡಲಾಗುತ್ತದೆ ಹಾಗೂ ಎಷ್ಟು ವರ್ಷಗಳು?
1: ಇಲ್ಲಿ ಮುಖ್ಯವಾಗಿ ಅಸಂಘಟಿತ ವಲಯದಲ್ಲಿರುವಂತಹ ಮಹಿಳಾ ಕಾರ್ಮಿಕರಿಗಾಗಿರ್ಬೋದು, ಸಣ್ಣ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವ್ರು ಮಹಿಳೆಯರಿಗೆ, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆ, ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜೊತೆಗೆ ಅಲ್ಪಸಂಖ್ಯಾತರ ಉದ್ಯೋಗಸ್ಥ ಮಹಿಳೆಯರ ಸಹಿತ ಏನು ಮಾಡುತ್ತೆ ಅವಕಾಶವನ್ನು ಕೊಡ್ತೀವಿ. ಆಲ್ರೆಡಿ ತಮಗೆ ಹೇಳ್ದಂಗೆ ಅವರು ಬಿ ಪಿ ಎಲ್ ಇದ್ದರೆ, ಬಡತನ ರೇಖೆಗಿಂತ ಕಡಿಮೆ ಏನಾದರೂ ಅವರು ಇದ್ದರೆ ಅಂಥವ್ರಿಗೆ 10 ಮಹಿಳೆಯರಿಗೆ ಉಚಿತವಾಗಿರುವಂತಹ ವಸತಿ ಸೌಲಭ್ಯವನ್ನು ವಸತಿ ನಿಲಯಗಳಲ್ಲಿ ಮಾಡಿದ್ರು.
0: ಈಗ ಉದ್ಯೋಗ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಎಷ್ಟು ವರ್ಷ ವಸತಿ ನಿಲಯದ ಸೌಲಭ್ಯ ಪಡೆಯಬಹುದಾಗಿದೆ?
1: ಇದು ಒಂದು ನಮಗೆ ಈಗ ಮಾರ್ಗಸೂಚಿಯಲ್ಲಿ ಸ್ವಲ್ಪ ನಮಗೆ ಬದಲಾವಣೆಯನ್ನು ಹೇಳುತ್ತೆ. ಉದ್ಯೋಗ ಮಾಡುವಂಥ ಮಹಿಳೆಯರು 3 ಉದ್ಯೋಗಸ್ಥ ಮಹಿಳೆಯಲ್ಲಿ ಇರಬಹುದು, ಆದರೆ ತರಬೇತಿಯನ್ನು ಅಥವಾ ಅವರು ಒಬ್ಬ ಟ್ರೈನಿ ಆಗಿದ್ದರೆ ಅವರಿಗೆ 1 ಮಾತ್ರ ನಾವು ವಾಸ್ತವ್ಯವನ್ನು ಕೊಡೋಕ್ಕೆ ಅವಕಾಶ ಇರುವಂಥದ್ದು.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣು ಧ್ವನಿ ಕೇಳಿಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ

0: ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು, ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೆ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯನ್ನು ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೇ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂತ ಸಂದರ್ಭದಲ್ಲಿ ಈಗ ವಸತಿ ನಿಲಯಗಳಲ್ಲಿ ಮಹಿಳೆಯರಿಗೆ ಯಾವ ಸೌಲಭ್ಯವನ್ನು ನೀಡಲಾಗುತ್ತದೆ ಅದರ ಬಗ್ಗೆ?
1: ಸರ್, ಇಲ್ಲಿ ಸೌಲಭ್ಯ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ, ನಂತರ ರಾತ್ರಿ ಊಟ, ಇವುಗಳ ಮಧ್ಯೆ ಬೆಳಿಗ್ಗೆ ಒಂದ್ಸಲ ಕಾಫಿ ಟೀ ಇರುತ್ತೆ. 4 ಗಂಟೆಯಿಂದ 5:30 ತನಕ ಒಂದ್ಸಲ ಕಾಫಿ ಟೀಯನ್ನು ಕೊಡುವಂಥದ್ದು. ಬಟ್ ಇದನ್ನ ಮೆನುವನ್ನು ನಾವು ಫಿಕ್ಸ್ ಮಾಡೋಕ್ಕಿಂತನೂ ಅಲ್ಲಿರುವಂಥ ನಿವಾಸಿಗಳದ್ದು ಒಂದು ಒಪಿನಿಯನ್ ತಗೊಳ್ತೀವಿ. ಜೊತೆಗೆ ಒಬ್ಬ ವಯಸ್ಕ ಮಹಿಳೆ ಒಂದು ದಿವಸಕ್ಕೆ ಎಷ್ಟು ಆಹಾರವನ್ನು ಸೇವಿಸ್ತಾರೆ ಅನ್ನೋದನ್ನು ಸಹಿತ ಒಂದು ಸ್ಕೇಲನ್ನು ನಾವು ತಗೊಂಡಿರ್ತೀವಿ. ಸೊ ಅದಕ್ಕೆ ಮತ್ತು ಇವರು ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ನೋಡ್ಕೊಳ್ತೀವಿ. ಆ ಒಂದು ಆಧಾರದ ಮೇಲೆ ಮೆನುನ ಫಿಕ್ಸ್ ಮಾಡ್ಕೊಳ್ತೀವಿ. ಮೆನು ಸಹಜವಾಗಿ ಈ ಒಂದು ಬೆಳಗಾವಿ ಭಾಗದಲ್ಲಿ, ಬೆಳಗಾವಿ ಪ್ರದೇಶದಲ್ಲಿ ಏನು ಇಷ್ಟಪಡ್ತಾರೆ ತಿನ್ನೋಕ್ಕೆ ಅಂಥದ್ದನ್ನು ಇಷ್ಟಪಡ್ತಿರ್ತಾರೆ. ಉದಾಹರಣೆಗೆ ಚಪಾತಿ, ರೊಟ್ಟಿ ಆಗಿರ್ಬೋದು, ಪಲ್ಲೆ ಈ ಥರ. ಮಾರ್ನಿಂಗು ಸ್ವಲ್ಪ ಅವ್ರಿಗೆ ಉಪ್ಪಿಟ್ಟು, ಇಡ್ಲಿ, ಸಮ್ ಟೈಮ್ ಅವರು ಅಡಿಷ್ನಲ್ ಏನೋ ಕೇಳಿದ್ರು ಸಹಿತ ಈ ಥರನಾಗಿ ಮೆನುವನ್ನು ನಾವು ಏನು ಮಾಡ್ತೀವಿ, ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ಮೆನು ಆಧಾರದ ಮೇಲೆ ನಾವು ಬೆಳಗ್ಗೆ ಅವ್ರಿಗೆ ಕಾಫಿ ಟೀ ಆಗಿರ್ತೈತಿ, ಮಧ್ಯಾಹ್ನ ಅವ್ರ ಮೆನು ಪ್ರಕಾರ ಊಟ. ಇಲ್ಲಿ ಒಂದು ಬದಲಾವಣೆ ಏನಿದೆ, ವರ್ಕಿಂಗ್ ವುಮೆನ್ ಇರೋದ್ರಿಂದ ಅವ್ರಿಗೆ ನಾವು ಡಬ್ಬಿ ಕಟ್ಟಬೇಕಾಗುತ್ತೆ. ಯಾಕಂದರೆ ಮಧ್ಯಾಹ್ನ ಅವ್ರು ಬರೋದಿಲ್ಲ, ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಊಟ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೆ ನಾವು ಲಂಚ್ ಬಾಕ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದರೆ ಲಂಚ್ ಬಾಕ್ಸ್ನು ಸಹಿತ ನಾವು ಇಲ್ಲಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಅವ್ರ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೂ ಸಹಿತ ಇಲ್ಲೇ ಫುಡ್ಡು ಕ್ಲಿಯರೆನ್ಸ್ ಕೊಡ್ತಾ ಹೋಗ್ತೀವಿ. ಇನ್ನು ನಮ್ಮದು ಒಂದು ಶೆಡ್ಯೂಲ್ ಇದೆ, ಆ ಟೈಮ್ನಲ್ಲಿನೇ ಊಟ ಇರಬೇಕು, ಆ ಟೈಮ್ನಲ್ಲೇ ಉಪಹಾರ ಇರಬೇಕು. ಸೊ ಯಾಕಂದರೆ ಮತ್ತೆ ನೆಕ್ಸ್ಟ್ ಪ್ರಿಪ್ರೇಷನ್ ಆಗಬೇಕಲ್ಲ, ಹಾಗಾಗಿ 50 ಜನ ಇರ್ತಾರೆ ಊಟದ್ದು ಪ್ರಿಪ್ರೇಷನ್ ಮಾಡೋಕ್ಕೆ. ಹಾಗಾಗಿ ಅಲ್ಲಿ ಟೈಮ್ ಶೆಡ್ಯೂಲನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ 8:00 to 9:30 ಟಿಫಿನ್ ಇರುತ್ತೆ, ಮಧ್ಯಾಹ್ನಂತೂ ಲಂಚ್ ಬಾಕ್ಸ್ ಒಯ್ದಿರ್ತಾರೆ, ಇಲ್ಲಾಂದರೆ 1:30 to 2:30, 1 ಗಂಟೆ. ನೆಕ್ಸ್ಟು ಈವ್ನಿಂಗು 8:00 to 8:30, 9 ಗಂಟೆ ತನಕ ರಾತ್ರಿ ಊಟದ

0: ವ್ಯವಸ್ಥೆನ ವಸತಿ ನಿಲಯಗಳಲ್ಲಿ ಮಾಡ್ತಾ ಇರ್ತಾರೆ.
1: ಈಗ ವಸತಿ ನಿಲಯಗಳಲ್ಲಿ ಯಾವ ಯಾವ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರ ಬಗ್ಗೆ ತಿಳಿಸಿ.
0: ಇಲ್ಲಿ ವಿಶೇಷವಾಗಿ ವಸತಿ ನಿಲಯದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಮಹಿಳೆಯರೇ ಆಗಿರ್ತಾರೆ. ಯಾವ ಒಬ್ಬ ಪುರುಷನೂ ಸಹಿತ ನಾವು ಇಲ್ಲಿ ತಗೊಳ್ಳೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ತಮಗೆ ಪ್ರಾರಂಭದಲ್ಲೇ ಹೇಳಿದೆ, ಮಹಿಳೆಯರ ಸುರಕ್ಷತೆ ಮತ್ತು ಅವ್ರದ್ದು ಯೋಗ್ಯವಾದಂಥ ವಸತಿಯನ್ನು ಕೊಡುವುದು ಮುಖ್ಯವಾಗಿ ಈ ಒಂದು ಯೋಜನೆ ಗುರಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಬ್ಬರು ಮಹಿಳಾ ಹಾಸ್ಟೆಲ್ ವಾರ್ಡನ್ ಅಂತ ಇರ್ತಾರೆ. ಅವರು ಡೇ ಫುಲ್ ಇರ್ತಾರೆ, ಮಾರ್ನಿಂಗ್ ಟು ಈವ್ನಿಂಗ್ ಇರ್ತಾರೆ. ಮತ್ತು ಆ ಹಾಸ್ಟೆಲ್ನಲ್ಲಿ ರೇಷನ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಎಲೆಕ್ಟ್ರಿಫಿಕೇಷನ್ ಏನಾದರೂ ವಿದ್ಯುತ್ತಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಏನೇ ಹೋಲ್ ಆ್ಯಂಡ್ ಸೋಲ್ ಆ ಒಂದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಜವಾಬ್ದಾರಿಯನ್ನು ಮಹಿಳಾ ಹಾಸ್ಟೆಲ್ ವಾರ್ಡನ್ಗಳು ನೋಡ್ತಾರೆ. ಅದು ಒಂದು ಹಾಸ್ಟೆಲ್ಗೆ ಒಬ್ಬರು ಅಂತ ಎಂದು ಇರ್ತಾರೆ. ಇದರ ಜೊತೆಗೆ ಎರಡು ಮಹಿಳಾ ಮೇಲ್ವಿಚಾರಕರು ಇರ್ತಾರೆ. ಇವರಿಗೂ ಸಹಿತ ಇವರು ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಊಟದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಏನು ಅಂದರೆ ನಾಳೆಗೆ ಏನು ಬೇಕು ಅನ್ನೋದನ್ನು ಸಹಿತ ಪ್ರಿಪ್ರೇಷನ್ ಮಾಡೋಕ್ಕೆ ಒಟ್ಟಾರೆಯಾಗಿ ಸುಪ್ರಯೋಜನನ್ನು ಮಾಡೋದು ಈ ಎರಡು ಮೇಲ್ವಿಚಾರಕರು ಇರುತ್ತೆ. ಇದರ ಜೊತೆಗೆ ಎರಡು ಚೌಕಿದಾರರು ಇರ್ತಾರೆ. ಚೌಕಿದಾರ ಅಂದರೆ ಕಾವಲು ನೋಡುವಂಥದ್ದು. ಸೊ ಅದರ ಜೊತೆಗೆ ಇಬ್ಬರು ಅಡುಗೆಯವರು ಇರ್ತಾರೆ ಮತ್ತು ಎರಡು ಸ್ವಚ್ಛಗಾರ ಇರ್ತಾರೆ. ಇವ್ರನ್ನ ನಾವು ಡಿವೈಡ್ ಇಂಟು 3 ಶಿಫ್ಟ್ ಆಗಿ ಮಾಡಿ, ಸಹಜವಾಗಿ ನಾವು 2 ಶಿಫ್ಟ್ನಲ್ಲೇ ಕೊಡ್ತೀವಿ, ಬಟ್ ಸಮ್ ಟೈಮ್ ಶಿಫ್ಟ್ ವೈಸ್ ಚೇಂಜ್ ಆಗುವಾಗ ಆ ಟೈಮ್ನಲ್ಲಿ ಯಾರೋ ಇರಲಿಲ್ಲ ಅಂದರೆ ಅಲ್ಲಿ ಒಬ್ಬರನ್ನ ಇಬ್ಬರನ್ನ ನಾವು ಶಿಫ್ಟ್ ಮಾಡಿಕೊಂಡು ಒಟ್ಟಿನಲ್ಲಿ ಆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಮಹಿಳೆಯರಿಗೆ ಯಾವುದೋ ಸಮಸ್ಯೆ ಆಗಲಿರ್ತಾರೆ, ಮಾನವ ಸಂಪನ್ಮೂಲವನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಅಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಒಟ್ಟು ಒಂದು ವಸತಿ ನಿಲಯದಲ್ಲಿ 9 ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
1: ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ಮಾತನಾಡೋಣ, ಏಕೆಂದರೆ ಅದು ಬಹಳ ಮುಖ್ಯವಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಹಿಳೆಯರು, ಅದರ ಬಗ್ಗೆ ತಿಳಿಸಿ.
0: ಸರ್, ಈಗ ಸೆಕ್ಯೂರಿಟಿ ಅಂತ ಬಂದಾಗ ಫಸ್ಟು ನಾವು ಪ್ರತಿಯೊಂದು ಉದ್ಯೋಗಸ್ಥ ಮಹಿಳೆಯರ ವಸತಿನಲ್ಲಿ CCTVಗಳನ್ನ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಿದ್ದೀವಿ. ಇದರ ಜೊತೆಗೆ ಇತ್ತೀಚೆಗೆ ನಮ್ಮ ಇಲಾಖೆ ಉಪನಿರ್ದೇಶಕರಾದ ಶ್ರೀಯುತ ಚೇತನ್ ಕುಮಾರ್ ಅವರು ನಮಗೆ ಸ್ಟ್ರಿಕ್ಟ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆಂದರೆ ಎಲ್ಲ IP ಕ್ಯಾಮ್ರಾಗಳು ಇರಬೇಕು. ಸೊ ಬರುವಂಥದ್ದು ಏನು ಕ್ಯಾಪ್ಚರ್ ಆಗುವಂಥದ್ದು ರೆಕಾರ್ಡಿಂಗ್ ಕ್ಲಿಯರ್ ಆಗಿರಲಿ ಅಂತ ಎಲ್ಲ ಕಡೆಯೂ ನಾವು ಚೆನ್ನಾಗಿರೋ ಕ್ಯಾಮ್ರಾನ ಹಾಕ್ಸ್ಕೊಂಡಿದ್ದೇವೆ ಸರ್. ಇದರ ಜೊತೆಗೆ ರಾತ್ರಿ ಪಾಳ್ಯದಲ್ಲಿ ವಾರ್ಡನ್ ಇರೋದಿಲ್ಲ ಸರ್. ಸೊ ಆ ಟೈಮ್ನಲ್ಲಿ ವಾರ್ಡನ್ಗೂ ಸಹಿತ ಮೊಬೈಲ್ಗೆ ಆಕ್ಸೆಸ್ ಮಾಡಿದ್ದೀವಿ, ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳೋಕೆ ಸಹಿತ ವಾರ್ಡನ್ಗೂ ಸಹಿತ ಮೊಬೈಲ್ ಆಕ್ಸೆಸ್ ಇರುತ್ತೆ. ಇದರ ಜೊತೆಗೆ ಒಂದು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿಯನ್ನು ನಾವು ಆಲ್ರೆಡಿ ರಚನೆ ಆಗಿರುವಂಥದ್ದು. ಈ ಜಿಲ್ಲಾ ಮಟ್ಟದ ಒಂದು ಸಮಿತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ, ಮಾನ್ಯ SP ಸಾಹೇಬರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ JD ಅವರು, ಪಂಚಾಯತ್ ರಾಜ್ ಇಲಾಖೆಯ PD ಸರು, ಹೀಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹಿತ ಈ ಒಂದು ಕಮಿಟಿಗೆ ಸದಸ್ಯರಾಗಿರ್ತಾರೆ. ಹಾಗೂ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಈ ಒಂದು ಕಮಿಟಿಗೆ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ಈ ಒಂದು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದ ಕುರಿತಾಗಿ ನಾವು ಅಲ್ಲಿ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ಕೊಡೋದಾಗಿರುತ್ತದೆ. ಮುಖ್ಯವಾಗಿ ಈ ಕಮಿಟಿಯಲ್ಲಿ ಇನ್ನೂ 4 ಸದಸ್ಯರನ್ನ ನಾವು ಇರ್ತಾರೆ. ಅದರಲ್ಲಿ ಇಬ್ಬರು NGO ಯಾರು ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಳ್ಳೆ NGO ಇರ್ತಾರೆ, ಅವ್ರನ್ನ ಗುರುತಿಸಿ ಇಬ್ಬರಿಗೆ ಅವಕಾಶ ಮಾಡಿರ್ತೀವಿ. ಮತ್ತು ಇನ್ನಿಬ್ಬರು ಆ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದಲ್ಲಿ ಕೆಲಸ ಮಾಡುವಂತ ಇಬ್ಬರು ಮಹಿಳೆಯರನ್ನು ಸಹಿತ ಆ ಕಮಿಟಿಯಲ್ಲಿ ಇರುವಂಥದ್ದು. ಅವರಿಂದ ಏನಾದರೂ ತಾವು ಹೇಳಿದಂಗೆ ಸಂರಕ್ಷಣೆ ಬಗ್ಗೆ ಆಗಿರಲಿ ಅಥವಾ ಅವ್ರಿಗೆ ಏನಾದರೂ ಊಟದ್ದು ಅಥವಾ ಬೇರೆ ಏನಾದರೂ ಮೂಲಭೂತ ಸೌಕರ್ಯಗಳದ್ದು ಬದಲಾವಣೆಗಳ ಬೇಕಾದರೂ ಸಹಿತ ಅವರು ಆ ಕಮಿಟಿಯಲ್ಲಿ ಸೂಚನೆ ಕೊಡ್ತಾರೆ.
1: ಈಗ ಪರಿಶೀಲನೆ ಬಗ್ಗೆ ತಾವು ತಿಳಿಸಿದ್ರಿ, ಅಂತ ಸಂದರ್ಭದಲ್ಲಿ ಕಟ್ಟಡದ ಬಗ್ಗೆ ಸ್ವಲ್ಪ ತಿಳಿಸಬಹುದು
0: ಸರ್? ನಮಗೆ ಕಟ್ಟಡದ ಬಗ್ಗೆ ಕ್ಲಿಯರ್ ಆಗಿ ಗೈಡೆನ್ಸ್ ಅನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಯಾವುದೇ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದ್ರೂ ಸಹ ಅಲ್ಲಿ ಒಂದು ಲಿವಿಂಗ್ ರೂಮ್ ಇರಬೇಕು, ಡಾರ್ಮೆಟ್ರಿ ಇರಬೇಕು, ಡೈನಿಂಗ್ ಹಾಲ್ ಇರಬೇಕು, ಅಡುಗೆ ಮನೆ ಇರಬೇಕು, ದೆನ್ ಆಹಾರ ಸಂಗ್ರಹಣೆ ಮಾಡೋಕ್ಕೆ ಫುಡ್ ಸ್ಟೋರೇಜ್ ಉಗ್ರಾಣ ಇರಬೇಕು, ದೆನ್ ಟಾಯ್ಲೆಟ್ ರೂಮು ಮತ್ತು ಬಾತ್ರೂಮ್ಸ್ಗಳು. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಅವ್ರಿಗೆ ಕಾಟ್ ವ್ಯವಸ್ಥೆನ ಮಾಡಬೇಕು. ಬೇಕಾಗುವಂಥ ಪಿಲ್ಲೋ ಆಗಿರ್ಬೋದು, ಬೆಡ್ಡು, ಬೆಡ್ಶೀಟು, ಬ್ಲ್ಯಾಂಕೆಟು ಎಲ್ಲವನ್ನು ಸಹಿತ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಿಂದ ಕೊಡುವಂಥದ್ದು. ಇತ್ತೀಚೆಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಬಂಕರ್ಸ್ಗಳನ್ನ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಒಂದು ರೂಮ್ನಲ್ಲಿ 4 ಕಾಟ್ ಹಾಕಿ ಇಡೀ ರೂಮನ್ನು ಕ್ಲೋಸ್ ಮಾಡೋಕ್ಕಿಂತನೂ 2 ಬಂಕರ್ಸ್ ಹಾಕಿದರೆ 1/2 ಸ್ಪೇಸ್ ಅವ್ರಿಗೆ ಉಳಿಯುತ್ತೆ. ಸೊ ಅವರು ಸ್ಟಡಿ ಮಾಡೋಕ್ಕೆ ಅಥವಾ ಅವ್ರು ಫರ್ದರ್ ಏನೋ ಆಕ್ಟಿವಿಟೀಸ್ಗೆ ಅನುಕೂಲ ಆಗಲಿ ಅಂತ ಬಂಕರ್ ಸಿಸ್ಟಮನ್ನು ಈಗ ಈ ರೀಸೆಂಟ್ಲಿ ಮೀಟಿಂಗ್ನಲ್ಲಿ ನಮ್ಮ DDSR ಅವರು ಡಿಸಿಷನ್ ತೊಗೊಂಡಿದ್ದಾರೆ, ಅದನ್ನು ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಈಗ ಇನ್ನು ಪ್ರಶ್ನೆ ಬರೋದು ಏನಂದರೆ, ಸರ್ ಇಷ್ಟೆಲ್ಲ ನೀವು ಮಾಹಿತಿ ಹೇಳ್ತಾ ಇದ್ದೀರಾ, ಒಬ್ಬ ಮಹಿಳೆ ಬಂದಾಗ ಯಾರಿಗೆ ಕರೆ ಮಾಡಬೇಕು, ಹೇಗೆ ಅಲಾಟ್ಮೆಂಟ್ ಮಾಡ್ಕೋಬೇಕು, ಎಲ್ಲಿದ್ದಾವೆ ಬೆಳಗಾವಿಯಲ್ಲಿ ಇವೆಲ್ಲ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಅಂತ ಪ್ರಶ್ನೆ ಬರುತ್ತೆ. ಸರ್, ಬೆಳಗಾವಿಯಲ್ಲಿ ಒಟ್ಟು 3 ಉದ್ಯೋಗಸ್ಥ ಮಹಿಳೆ ವಸತಿ ನಿಲಯಗಳಿದ್ದಾವೆ. ಒಂದೇದ್ದು ಉದ್ಯಮ ಭಾಗದಲ್ಲಿ ಇರುವಂಥದ್ದು, ಉದ್ಯಮ ಭಾಗದಲ್ಲಿರುವಂತಹ ಇಂಡಸ್ಟ್ರಿ ಏರಿಯಾದಲ್ಲಿ ಏನು ಮಹಿಳೆ ಇರ್ತಾರೆ ಅವರೆಲ್ಲರೂ ಸಹಿತ ಅಲ್ಲೇ ಅವಕಾಶ ತಗೊಳ್ಬೇಕು. ಅಲ್ಲಿ ತಗೊಳ್ಳೋಕೆ ಅವಕಾಶ ಇದೆ. ಅಲ್ಲಿ ಒಟ್ಟು 50 ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಹಾಗೆ ಇತ್ತೀಚೆಗೆ ನಮಗೆ ಬಾಕ್ಸೈಟ್ ರೋಡ್ನಲ್ಲಿ ಒಂದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ನ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಜೊತೆಗೆ ಅಜಯ್ ನಗರದಲ್ಲಿ ಈಗ ತಮ್ಮದೇನು ಸಂಸ್ಥೆ ಇದೆಲ್ಲ ಇದರ ಹಿಂದ್ಗಡೆ ಭಾಗದಲ್ಲೇ ಬರುವಂಥದ್ದು. ಇಲ್ಲಿ ಒಂದು ಒಟ್ಟು 3 ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಯಾರಾದರೂ ಆಸಕ್ತರು ನಮಗೆ ಹೇಗೆ ನೆಟ್ವರ್ಕ್ ಇಲ್ಲ ಏನು ಮಾಡಬೇಕಂದ್ರೆ ನಮ್ಮ DD ಆಫೀಸ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ನೇರವಾಗಿಯೇ ಮಾಡ್ಬೋದು ಕಾಲನ್ನು. ಇಲ್ಲಾಂದರೆ ನಮ್ಮಲ್ಲಿ ಸೂಪರ್ವೈಸರ್ಸ್ಗಳು ಬರ್ತಾರೆ, ಅಂಗನವಾಡಿಯಲ್ಲಿ ಸೂಪರ್ವೈಸರ್ಸು ಅಂಗನವಾಡಿ ವರ್ಕರ್ ಬರ್ತಾರೆ, ಅವ್ರನ್ನೂ ಸಹಿತ ಕೇಳಿದ್ರೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯ ಆಗಿರ್ಬೋದು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸರ್ ಅವರ ಕಾರ್ಯಾಲಯ ಆಗಿರ್ಬೋದು, ನಮ್ಮ ಇಲಾಖೆ ಕಾರ್ಯಾಲಯ, ಸಮಾಜ ಕಲ್ಯಾಣ, ಸೊ ಏನು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ಅಲ್ಲೆಲ್ಲೋ ಕಡೆಗೆ ನಾವು ಪೋಸ್ಟರ್ಸ್ಗಳನ್ನ ಆಲ್ರೆಡಿ ಈಗ ಹಾಕಿರ್ತೀವಿ. ಸೊ ಅಲ್ಲಿನೂ ಸಹಿತ ಅವರು ಕಾಂಟ್ಯಾಕ್ಟ್ಸ್ ತೊಗೋಬೋದು. ಇತ್ತೀಚೆಗೆ ನಾವೇನು ಮಾಡಿದೀವಿ ಅಂದರೆ ಒಂದು ನಂಬರ್ ಸಹಿತ ನಾವು 3 ವರ್ಕಿಂಗ್ ವುಮೆನ್ ಹಾಸ್ಟೆಲ್ ವಾರ್ಡನ್ ನಂಬರು ಮತ್ತು ನಮ್ಮ ಆಫೀಸ್ ನಂಬರ್ನು ಸಹಿತ ಅವರಿಗೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆಸಕ್ತರು ಬೇಕಾದರೆ 08312407235 ಈ ನಂಬರ್ಗೆ ಆದರೂ ಕರೆ ಮಾಡ್ಬೋದು. ಅಥವಾ ನೇರವಾಗಿಯೇ CDPO ಆಫೀಸ್ನಲ್ಲಿನೇ ಅಲ್ಲಿನೂ ಸಹಿತ ಎಲ್ಲಾದರೂ ಹೋಗ್ಬೋದು ಸರ್. ನಮ್ಗೆ ಹೇಗಿದೆ ಅಂದರೆ CDPO ಆಫೀಸ್ನಲ್ಲಿ ಹೋದರೂ ಸಹಿತ ಕಾಂಟ್ಯಾಕ್ಟ್ ಸಿಗುತ್ತೆ, ಡೈರೆಕ್ಟ್ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಹೋದರೂ ಸಿಗುತ್ತೆ, ಇಲ್ಲಾಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಬಂದರೂ ಸಿಗುತ್ತೆ. ಇವು ಯಾವ ಇಲ್ಲ ಅಂದರೆ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಮುಖ್ಯವಾಗಿ ನಾವು ಏನು ಮಾಡಿದ್ದೀವಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಡಿಸ್ಪ್ಲೇ ಮಾಡಿದ್ವಿ. ಇದು ಯಾವುದೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಅಂತಿಮವಾಗಿ 181 ಮಹಿಳಾ ಸಹಾಯವಾಣಿ ಅಂತ ಇದೆ. ಸೊ ಆ ಮಹಿಳಾ ಸಹಾಯವಾಣಿಗೆ ಏನಾದರೂ ಕಾಲ್ ಮಾಡಿದ್ರೆ ನಮ್ಮ ಬೆಳಗಾವಿದಲ್ಲಿ ಒಂದಿದೆ, ಚಿಕ್ಕೋಡಿಯಲ್ಲಿ ಒಂದಿದೆ, 2 ಮಹಿಳಾ ಸಹಾಯವಾಣಿ ಕೆಲಸ ಮಾಡ್ತಾ ಇದ್ದಾವೆ. ಆ ಸಹಾಯವಾಣಿ ಮೂಲಕನಾದರೂ ಇವರು ವಸತಿ ವ್ಯವಸ್ಥೆನ ಪಡ್ಕೊಳ್ಬಹುದು.
1: ಉತ್ತಮ ಸರ್. ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ಕೊಟ್ರಿ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆ ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಸರ್. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಒಂದು ಪ್ರಮುಖವಾಗಿರುವಂಥ ಯೋಜನೆ. ಮಹಿಳೆಯ ಸುರಕ್ಷತೆ ಮತ್ತು ಅವರಿಗೆ ಯೋಗ್ಯವಾಗಿರುವಂಥ ವಸತಿ ಕೊಡುವುದು ಇಲಾಖೆಯ ಮುಖ್ಯ ಆಶಯ. ಜಿಲ್ಲೆಯಲ್ಲಿ ಅಂಥ ಮಹಿಳೆಯರೇನಾದರೂ ಇದ್ದರೆ ನಮ್ಮ ಇಲಾಖೆಯಲ್ಲಿ ಈ ನಿಲಯಗಳದ್ದು ಅವರು ಸೌಲಭ್ಯವನ್ನು ಪಡ್ಕೊಂಡು ಅವರು 3 ವರ್ಷ ತನ್ನ ತಮ್ಮ ಕರ್ತವ್ಯದಲ್ಲಿ ಸುರಕ್ಷತೆಯಿಂದ ನಿರ್ವಹಿಸಬಹುದು ಅಂತ ನಾನು ಹೇಳಕ್ಕೆ ಇಷ್ಟ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ.
0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ಯಾರೋ ಇವನು, ಯಾರೋ ಇವನು, ಯಾರೋ ಇವನು.
1: ಆಹಾ, ಶುಭೋದಯ ಶುಭೋದಯ ಅಬ್ರು ಇದೆಯಾ ಸ್ನೇಹಿತರೆ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇನು ಧ್ವನಿ ಇದ್ರು 90.5 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಬಂದಿದೆ. ಶುಭ ಮಂಗಳವಾರ. ಆತ್ಮೀಯ ಸ್ನೇಹಿತರೆ, ನಿನ್ನೆ ಕೊನೆ ಶ್ರಾವಣ ಸೋಮವಾರದ ರಜೆ ಇತ್ತು, ಆದ ಕಾರಣ ಬರಲಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಕಾರ್ಯಕ್ರಮ ಸ್ಪೆಷಲ್. ಈ ಕಾರ್ಯಕ್ರಮ ಶ್ರಾವಣ ಸೋಮವಾರ, ಕೊನೆ ಶ್ರಾವಣ ಸೋಮವಾರ, ಕೊನೆ ಶ್ರಾವಣ ಮಂಗಳವಾರ ಕೂಡ ಇದೆ. ಸೊ ಆತ್ಮೀಯರೇ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ.

ಸೊ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆ ರಾಬರ್ಟ್ ಚಿತ್ರದು ಜೈ ಶ್ರೀರಾಮ್ ಈ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆ ಇತ್ತು ಲಾಸ್ಟ್ ಶ್ರಾವಣ ಸೋಮವಾರ, ಇವತ್ತು ಇದೆ ಲಾಸ್ಟ್ ಶ್ರಾವಣ ಮಂಗಳವಾರ. ಸೊ ಸ್ನೇಹಿತರೆ, ನಿನ್ನೆ ನನಗೆ ರಜೆ ಇತ್ತು, ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕಾರ್ಯಕ್ರಮದಲ್ಲಿ. ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ, ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ.

ಶೋಭಾಡವಲಿ ಅವರು ಶ್ರೀರಾಮ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಎಲ್ಲ ನೀನೆ ತಾಯೆ, ಎಲ್ಲೆಲ್ಲೂ ನಿನ್ನ ಛಾಯೆ. ಆತ್ಮೀಯ ಸ್ನೇಹಿತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ.

ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಗೀತೆಗಳ ಲೈನ್ ಅಪ್ ಹೀಗಿದೆ. ಕಾರ್ಯಕ್ರಮದ ಈಗಿನ ಗೀತೆ ಶ್ರೀರಾಮ ಚಿತ್ರದ್ದು ಎಲ್ಲ ನೀನೇ ತಾಯೇ, ನಮ್ಮ ಶಕ್ತಿ ವೈಭವ ಚಿತ್ರದ್ದು ಎಲ್ಲಿ ಕಾಣಿನೋ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಅವರು ಭಾಗವಹಿಸಿದ್ದಾರೆ. ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ರಾಜೇಶ್ರೀ ಅವರು ತಿಳಿಸ್ತಾ ಇದ್ದಾರೆ. ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ ನಿಮಗೆ ರಾಜೇಶ್ರೀ ಅವರೇ ಹೇಗಿದ್ದೀರಾ? ಸೊ ಸ್ನೇಹಿತರೆ ಪೂಜಾ ಅವರು ಸರ್ ಶುಭೋದಯ, ಓಪನಿಂಗ್ ಗೀತೆ ಸೂಪರ್ ಆಗಿತ್ತು, ತಾವು ಹೇಗಿದ್ದೀರಾ? ಒಂದಿನ ಬಂದಿಲ್ಲ ಅಂದ್ರೆ ಭಾಳ ಬೇಜಾರಾಗುತ್ತೆ. ಏ ಇಲ್ಲ ಪೂಜಾ ಅವರೇ, ನಾನು ಯಾವಾಗ ಬರುವುದಿಲ್ಲ ಅವಾಗ ರೆಕಾರ್ಡೆಡ್ ಗೀತೆಗಳು ಇರುತ್ತಾವ, ಮುಂದಿನ ವಾರ ಇಡೀ ಇರುವುದಿಲ್ಲ, ಊರಿಗೆ ಹೋಗ್ತಾ ಇದ್ದೇನೆ ನಾನು. ಎಸ್ ಗಣಪ ತರಲಿಕ್ಕೆ ನಾವು ನಮ್ಮ ಊರಿಗೆ ಭಾಳ ದಿನ ಆಯಿತು ಹೋಗಿಲ್ಲ. ಸೊ ಮುಂದಿನ ಇಡೀ ವಾರ ಇರುವುದಿಲ್ಲ ಪೂಜಾ ಅವರೇ. ಸೊ ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರದಲ್ಲಿ ಬಂದು ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ ನಿಮ್ಮೆಲ್ಲರಿಗೂ 106 ನಂಬರ್ ನೆನಪಿಟ್ಕೋತಿರೋ ಇಲ್ಲೋ ಗೊತ್ತಿಲ್ಲ. ವೇಣು ದುನಿಯ ಈ ನಂಬರ 9019904904 ಸುಲಭವಾದ ನಂಬರ್, ಹಾರ್ಟ್ನಲ್ಲಿ ಸೇವಾದ ನಂಬರ್. ಈ ನಂಬರನ್ನು ತಗೊಳ್ರಿ, ಫೋನ್ ಲಾಕ್ ತೆಗೀರಿ, ವಾಟ್ಸ್ಆ್ಯಪ್ ಮಾಡಿರಿ, ಮೆಸೇಜ್ ಮಾಡಿರಿ ಅಥವಾ ಕರೆ ಮಾಡಿ. ಹಾಡನ್ನು ಕೇಳಿ

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಜೋಗುಳ ಭಾವಿ ಸತ್ಯವಾನಿನ ಹಾಲಿಗೂಧೋ ಉಧೋ, ಬಾಗಿಲ್ ಬರ್ಮಪ್ಪನಿನ ಹಾಲಿಗೂಧೋ ಉಧೋ.
2: ನಮ್ಮ ನವಶಕ್ತಿ ವೈಭವ ಚಿತ್ರದ್ದು ವಿಜಯಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿರುವ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಇದಾದ ತಕ್ಷಣ ದೇಹವೆಂದರೆ ಓ ಮನುಷ್ಯ, ಈ ಗೀತೆಯಲ್ಲಿ ತುಂಬ ಅರ್ಥ ಇದೆ ಅಂತ ವಿನೋದ್ ಅವರು ತಿಳಿಸಿದ್ದಾರೆ. ಬನ್ನಿ ವಿನೋದ್ ಅವರೇ, ನಿಮ್ಮ ಗೀತೆಯೊಂದಿಗೆ ನೀವು ಭಾಗವಹಿಸಿದ್ರೆ ಅರ್ಥ ಇರೋ ಗೀತೆ ಈ ಆಧ್ಯಾತ್ಮ ಗೀತೆಗಳು. ಎಲ್ಲ ಗೀತೆಗಳು ಫುಲ್ ಅರ್ಥ ಆಗುತ್ತೆ, ಅದರಲ್ಲಿ ಅರ್ಥ ಕೇಳ್ಕೊಂಡು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ. ತದನಂತರ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ನವಶಕ್ತಿ ವೈಭವ ಚಿತ್ರದ್ದು ಟೈಟಲ್ ಗೀತೆ ಹಿಂಗಿದೆ. ಗೀತೆಗಳ ಲೈನ್ ಅಪ್ಪು, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.
1: ಗೆಜ್ಜೆ ಕಾಲ್ ಹೆಜ್ಜಿ ತಾಯಿ.

ಕಾರ್ಯಕ್ರಮದ ಈ ಹಾಡು ಅಡ್ವೊಕೇಟ್ ಪ್ರಮೀಳ ಹಂಪನವರವರು ರಿಕ್ವೆಸ್ಟ್ ಮಾಡಿದ್ದಾರೆ. ಗಡಿಬಿಡಿ ಕಂಡ ಚಿತ್ರದ್ದು ಬೆಂಗಳೂರಿನಲ್ಲಿ, ಬೆಂಗಳೂರಿನ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಸೊ ಬೆಂಗಳೂರಿನಿಂದ ವೇಣುಧ್ವನಿಯನ್ನ ಪ್ರೀತಿಯಿಂದ ಕೇಳ್ತಾ ಇರೋ ಅಡ್ವೊಕೇಟ್ ಪ್ರಮೀಳ ಹಂಪನವರವರು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ದೇಹವೆಂದರೆ ಓ ಮನುಜ, ತುಂಬಾ ಅರ್ಥ ಇದೆ ರೀ ವಿನೋದರೆ, ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ದೇಹವೆಂದರೆ ಓ ಮನುಜ, ಈ ದೇಹ ದೇವಾಲಯ ಮಾಡಿಕೊಳ್ಳಿ, ಸಾರ್ಥಕ ಮಾಡಿಕೊಳ್ಳಿ ತಮ್ಮ ಜೀವನ. ಕಾರ್ಯಕ್ರಮದ ಈ ಗೀತೆ ಆದ ತಕ್ಷಣ ರೇಣುಕಾ ಅವರ ಗೀತೆ, ತದನಂತರ ವಿಜಯಕುಮಾರ್ ಭಸ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಮಂಗಳದ ಈ ಸುದಿನ ಪೊಲೀಸ್ ಕ್ವಾರ್ಟರ್ಸ್ ಗುಡಿಯಲ್ಲಿ ಮಹಾಪ್ರಸಾದ್ ಇದೆ, ವೀರಭದ್ರನಗರದಲ್ಲಿ ಬನ್ನಿ ಎಲ್ಲರಿಗೂ ಅಂತ ಕೇಳುಗರಿಗೂ ತಿಳಿಸಿದ್ದಾರೆ. ಸೊ ವಿಜಯಕುಮಾರ್ ಭಸ್ಮಿ ಅವರೇ ರಿಕ್ವೆಸ್ಟ್ ಮಾಡಿರುವ ಗೀತೆ ಜಾನಕಿ ಅವರ ಧ್ವನಿಯಲ್ಲಿ. ಕಾರ್ಯಕ್ರಮದ ಹಾಡುಗಳು ಕೇಳಿದ್ರಲ್ಲ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿನ 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ.

ಆತ್ಮೀಯ ಸ್ನೇಹಿತರೆ, ನಮ್ಮ ವಿಜಯಕುಮಾರ್ ಬಸ್ಮೇಸರ್ ಅವರ ಗೀತೆ ಮಂಗಳದ ಈಸು ದಿನ ಆಯಿತು. ತದನಂತರ ಜಗದೀಶ ಸರ್ವೇಶ ನಮ್ಮ ಪ್ರೀತಿಯ ಕಂಚನ್ ಕೋಪರ್ಡೆ ಅವರು ಮಂಗಳವಾರ 1976 ಬಂದಿತ್ತು ಫಿಲ್ಮ್. ಹೌದಾ? ಮಂಗಳವಾರ ಅಂತ ರೀ, ಮಂಜುಳಾ ಅವರ ಈ ನಲ್ಲಿ ಬಂದಿತ್ತು ಫಿಲ್ಮ್ ಸಾಂಗ್ ಅನ್ನು ಹಾಕಿ. ಥ್ಯಾಂಕ್ ಯು. ಕೇಳಿದ್ರಲ್ಲ ಈ ಗೀತೆ ಕೇಳಿ ಬಹಳ ಖುಷಿಯಾದರು ಕಂಚನ್ ಕೋಪರಡೆ ಅವರೇ. ಯಾರು? ನಮ್ಮ ಗಜಾನನ್ ಖಾಮ್ಕರ್ ಅವರು. ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಮಹದೇಶ್ವರನ ಪೂಜಾ ಫಲ ಚಿತ್ರದ್ದು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಏಕೋ ಕಾಣೆ ಅನ್ನೋ ಒಂದು ಗೀತೆ. ಜಯ ಬಜರಂಗಿ ಈ ಗೀತೆ ಪೂಜಾ ಅವರದು. ತದನಂತರ ಓಂ ಮಹಾಪ್ರಾಣ ದೀಪಂ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಈ ಗೀತೆ ಮಹೇಶ್ ಅವ್ರದು. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಶುಭ ಮಂಗಳವಾರ, ವರ್ಷದ 9th, 8th ಶುಭ ಶುಭ ಶುಭ ಮಂಗಳವಾರದ ಸ್ಪೆಷಲ್ 8th September ಸ್ಪೆಷಲ್ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಆತ್ಮೀಯ ಸ್ನೇಹಿತರೆ, ಮಹದೇಶ್ವರನ ಪೂಜಾ ಫಲ ಅನ್ನೋ ಚಿತ್ರದ ಗೀತೆಯೊಂದಿಗೆ ಗಜಾನನ್ ಕಾಮ್ಕರ್ ಅವರು ಭಾಗವಹಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಗೀತೆಗಳು ಅದ್ಭುತವಾಗಿ ಬರ್ತಾ ಇದೆ. ಮಂಜುನಾಥ್ ಅವರೇ, ಮುಂದಿನ ವಾರ ಬರುವುದಿಲ್ಲ ಕೇಳಿ ಬೇಜಾರಾಯ್ತು ನೋಡ್ರಿ. ಏಯ್, ಹೊರಗೆ ಹೋಗ್ಬೇಕ್ರಿಪ್ಪ ನನಗೂ ಮಹೇಶ್ ಅವರೇ, ಎಲ್ಲೂ ಹೋಗುದಿಲ್ಲ ಅಂತ ನಮ್ಮ ಮಮ್ಮಿ ಬೈತಿರ್ತಾರೆ, ರಜೆನೇ ತಗೊಳ್ಳೋದಿಲ್ಲ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಜೆ ತಗೊಳ್ಳೋಕ್ಕಿಂತ ಮುಂಚೆ ನೂರಾರು ಕೆಲಸಗಳು. ಏಕೆಂದರೆ ನಮಗೆ ರಜೆ ನಾವು ತಗೋಬೋದು, ರೇಡಿಯೋಗ ರಜೆ ಅಂತ ಇರುವುದಿಲ್ಲ. ಸೊ ಸ್ನೇಹಿತರೆ, ಮುಂದಿನ ವಾರ ಊರಿಗೆ ಹೋಗ್ತಾ ಇದ್ದೇನೆ, ಬಟ್ ರೆಕಾರ್ಡ್ ಕಾರ್ಯಕ್ರಮ ನಿಮಗೋಸ್ಕರ ಬರ್ತಾ ಇರುತ್ತೆ. ಮಹದೇಶ್ವರನ ಪೂಜಾ ಫಲ ಚಿತ್ರದ ಗೀತೆ ಇದಾದ ತಕ್ಷಣ ಓಂ ಮಹಾಪ್ರಾಣದೀಪ ಮಹೇಶ್ ಅವರ ಗೀತೆ ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ.

ಮೇನ್ ಉತ್ಪಾನಿ 90.4 FM KL ಈ ಕನಸು. ಆತ್ಮೀಯ ಸ್ನೇಹಿತರೆ, ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಕೇಳಿದ್ರಲ್ಲ, ಎಂಜಾಯ್ ಮಾಡಿದ್ರಲ್ಲ ಸ್ನೇಹಿತರೆ, ಬನ್ನಿ ಮುಂದೆ ಹೋಗೋಣ. ನಮ್ಮ ರವಿಯವರು, ನಮಸ್ಕಾರ ಸರ್. ಮಂಗಳವಾರದ ಶುಭೋದಯ ಹಾಡುಗಳು ತುಂಬಾ ಸೂಪರ್ ಆಗಿವೆ. ಶ್ರಾವಣ ಮಾಸದ ಕೊನೆಯ ದಿನ, ಮಂಗಳ ಗೌರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ನೀವೇ ಬಂದು ನಿಮಗೆ ಇಷ್ಟವಾದ ಗೀತೆ ಪ್ರಸಾರ ಮಾಡಿ. ಆಯ್ತು ರವಿಯವರೇ, ನಿಮಗೋಸ್ಕರ ಶ್ರೀಕೃಷ್ಣ ನಂದನಂದನ ನೀನು ಶ್ರೀಕೃಷ್ಣ. ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ಆತ್ಮೀಯರೇ, ಇದು ರವಿ ಅವ್ರಿಗೋಸ್ಕರ. ಇದಾದ ತಕ್ಷಣ ಪೂಜ್ಯ ರಾಘವೇಂದ್ರಾಯ ಅನ್ನೋ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ವಿಶಾಲ್ ಅವರು. ತದನಂತರ ವಜ್ರಕಾಯ ಆಂಜನೇಯ ಹನುಮಾನ್ ಅನ್ನೋ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಲಕ್ಷ್ಮಿಯವರು. ತದನಂತರ ಭುವನಂ ಶರಣಂ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಅಕ್ಷತಾ ಅವರು. ಪವಿತ್ರ ಅವರು ರಿಕ್ವೆಸ್ಟ್ ಮಾಡಿರುವ ರಘುನಂದನ ಹನುಮಾನ್ ಚಿತ್ರದ ಗೀತೆ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳು ಫ್ರಾಮ್ ಕನ್ನಡ ಸಿನಿಮಾ ರಿಕ್ವೆಸ್ಟ್ ಮಾಡೋ ಈಗ ಕಾರ್ಯಕ್ರಮ ಚಿತ್ರ ಮಂದಿರದಲ್ಲಿ ತಾವೆಲ್ಲರೂ ಭಾಗವಹಿಸಿದರೆ ಹೌಸ್ಫುಲ್ ಆಗಿದೆ ಆತ್ಮೀಯ ಸ್ನೇಹಿತರೆ ಆಲ್ರೆಡಿ. ಸೊ ಈಗ 11 ಆಗಿದೆ. ಸೊ ಬಹಳ ಮುಖ್ಯವಾಗಿ ಆತ್ಮೀಯ ಸ್ನೇಹಿತರೆ, ನೀರಿನ ಬಗ್ಗೆ ಮಾತನಾಡಬೇಕು. ಅದರಿಗಿಂತ ಮುಂಚೆ ಇವತ್ತಿನ ಈ 8 ಸೆಪ್ಟೆಂಬರ್ ಶುಭ ಮಂಗಳವಾರ ಬೆಳಗಾವಿಯ ಹವಾಮಾನ ವರದಿಯನ್ನು ತಿಳಿಸುವೆ ನಾನು. ಗರಿಷ್ಠ ತಾಪಮಾನ 29.8 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 20.6 ಡಿಗ್ರಿ ಸೆಲ್ಸಿಯಸ್. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಮಳೆಯಾಗುವ ಬಹಳಷ್ಟು ಸಾಧ್ಯತೆಗಳಿವೆ. ಆಧಾರ ಹವಾಮಾನ ಇಲಾಖೆ ಬೆಂಗಳೂರು. ಆತ್ಮೀಯರೇ, ನೀರಿನ ಬಗ್ಗೆ ಮಾತನಾಡುವೆ ಕೇಳ್ಕೊಳ್ಳಿ. ಎಷ್ಟೋ ಜನರಿಗೆ ನೀರು ಸಿಗ್ತಾ ಇಲ್ಲ, ಎಷ್ಟೋ ಜನರಿಗೆ ನೀರು ಸಿಗ್ತಾ ಇದೆ. ಹಿಂಗಿದೆ ಪರಿಸ್ಥಿತಿ ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ. ವೈಯಕ್ತಿಕವಾಗಿ ನಾನಿರೋ ಸ್ಥಳ, ನಾನಿರೋ ಒಂದು ಕಾಲೋನಿನಲ್ಲಿ ನೀರಿದೆ, ಪ್ರತಿದಿನ ಬರುತ್ತೆ, ಆ ರಾಯರ ಕೃಪೆ ಇದೆ. ಆದರೆ ನಾನು ನೋಡ್ತೇನೆ ನೀರು ವೇಸ್ಟ್ ಹೆಂಗೆ ಮಾಡ್ತಾರೆ. ಸೊ ದಯವಿಟ್ಟು ಕೈ ಜೋಡಿಸಿ ಹೇಳ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ, ಮಳೆ ರಾಯನ ಕೃಪೆ ಅಷ್ಟಾಗಿಲ್ಲ. ಆಗಲಿ ಅಂತ ಒಂದು ಪ್ರಾರ್ಥನೆ, ಈ ಒಂದು ನಿಮ್ಮ ನಿಮ್ಮ ಒಂದು ಬೇಡಿಕೆಗಳ ಲಿಸ್ಟ್ ಇರುತ್ತೆ ಅಲ್ಲ ದೇವರ ಮುಂದೆ, ಅದರಲ್ಲಿ ನೀರು ಫಸ್ಟಲ್ಲಿ ಹಾಕೋಣವಾ? ಎಸ್ ಸ್ನೇಹಿತರೆ, ಬೇಸಿಗೆ ಇನ್ನೂ ಬಂದಿಲ್ಲ, ಈಗ ಚಳಿ ಸ್ಟಾರ್ಟ್ ಆದರೆ ನೀರಿನ ಸಮಸ್ಯೆ ಎಷ್ಟೋ ಜನ ಆದ. ಯಾರೀಗ ನನ್ನ ವೇಣುಧ್ವನಿಯ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ನನ್ನ ಧ್ವನಿ ಕೇಳ್ತಾ ಇದ್ರು, ಯಾರ ಮನೆಯಲ್ಲಿ ನೀರಿನ ಸಮಸ್ಯೆ ಇದೆ ಅವ್ರಿಗೆ ಮಾತ್ರ ಈ ಒಂದು ನೋವು ಗೊತ್ತಾಗುತ್ತೆ. ಸೊ ಆತ್ಮೀಯರೇ, ನೀರು ಬಹಳ ಬಹಳ ಬಹಳ ಜಾಸ್ತಿ ಕಾಳಜಿಯಿಂದ ಬಳಸಿ, ವೇಸ್ಟ್ ಮಾಡಬೇಡಿ. ಎರಡೂ ಕೈ ಜೋಡಿಸಿನ್ರಿ, ನಾನು ಆಲ್ರೆಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಬಾಯಿ ಬಿಟ್ಟು ಹೇಳಾಗದನ್ನು, ನಾನು ಎರಡೂ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡುವೆ ನಾನು. ನೀರನ್ನು ಒಂದು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ನನ್ನ ಮಾತಿನಿಂದ ಯಾರಿಗಾರು ಒಬ್ಬರಿಗಾರು ಗೊತ್ತಾದರೆ ನೀರು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಾಲು ತೊಳ್ಯಾಕೆ ಒಂದೊಂದು ಬಕೆಟ್ ನೀರು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಒಂದು ತಂಬ್ಲರ್ನಾಗೂ ಕಾಲು ತೊಳಿಬೋದ್ರಿ ಅವ್ವ, ಮನಸ್ಸಿದ್ದರೆ ಮಾರ್ಗ ಆರಾಮ್ಸೆ. ಒಂದು ಟಂಬ್ಲರ್ ಎರಡು ಚಮಗಿ ನೀರಿನಾಗ ನೀವು ಕಾಲು ತೊಳ್ಕೋಬೋದು. ಅರ್ಧ ಬಕೆಟ್ನಲ್ಲಿ ಭಾಳಷ್ಟು ಕೆಲಸ ಆಗುತ್ತೆ ಆತ್ಮೀಯ ಸ್ನೇಹಿತರು. ದಯವಿಟ್ಟು, ಮತ್ತೆ ಹೇಳ್ತಾ ಇದ್ದಾನೆ, ದಯವಿಟ್ಟು ನೀರನ್ನು ಉಳಿಸಿ. ಇನ್ನು ಮುಂದೆ ವಾರದಲ್ಲಿ ಒಮ್ಮೆ ಆದರೂ ನಾನು ನೀರು ಉಳಿಸೋ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಏಕೆಂದರೆ ಸ್ನೇಹಿತರೆ, ಈ ವರ್ಷ ಈ ಎಲ್ ನಿನ್ನೋ ಇರಲಿ ಏನೇ ಇರಲಿ, ಒಟ್ಟು ಕೆಲವೊಬ್ಬರು ಅಧಿಕ ಮಾಸ ಐದು ಮಾಸ ಅಂತ ಹೇಳ್ತಾರೆ, ಬಟ್ ದ ಪಾಯಿಂಟ್ ಈಸ್ ಮಳೆ ಆಗಿಲ್ಲ, ಆ ಲೆವೆಲಿಗೆ ಆಗಿಲ್ಲ. ನನ್ನ ಪರಿಚಯದಲ್ಲಿ ಎಷ್ಟೋ ರೈತರು ಇದ್ದಾರೆ, ಅವರವರ ಕಷ್ಟವನ್ನು ಹೇಳ್ಕೊಳ್ಳುವಾಗ ನನಗೆ ಬರುತ್ತೆ ಕಣ್ಣಲ್ಲಿ ನೀರು, ಮೈಯಲ್ಲಿ ಉರಿ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ತೆಗೆದಾದ ತಕ್ಷಣ ಎಷ್ಟೋ ಹುಡುಗಿರು ಎಷ್ಟೋ ಹುಡುಗರು ಈ ಡಿಸ್ಕೋ ಪಬ್ ಟೆಕ್ನಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ ವೀಡಿಯೋ ಹಾಕ್ತಿರ್ತಾರೆ. ಅದನ್ನು ನೋಡುವಾಗ ನಾನು ಅಂತೇನೆ, ಈಗ ರೈತರ ಜೊತೆ ನಾನು ಮಾತಾಡ್ತೇನಲ್ಲ, ಇವರಿಗೆ ಕಷ್ಟ ಯಾವಾಗ ಗೊತ್ತಾಗೋದ್ರಿ ಅಂತ. ಎಸ್ ಆತ್ಮೀಯ ಸ್ನೇಹಿತರೆ, ಅವರ ಜೀವನದಲ್ಲಿ ಅವರಿಗೆ ಏನಾದರೂ ಯಾರಾದರೂ ಹೇಳಿದರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾರೆ, ಹಾಕ್ತಾರೆ ಸೋಷಿಯಲ್ ಮೀಡಿಯಾದ ಒಂದು ಇದು ಹೇಳೋದನ್ನೇ. ಬಟ್ ದ ಪಾಯಿಂಟ್ ಈಸ್, ನಿಜವಾಗಿ ರೈತರು ಏನು ಅನುಭವಿಸ್ತಾ ಇದ್ದಾರೆ, ನೀರೇ ಇಲ್ಲರಿ ಆತ್ಮೀಯ ಸ್ನೇಹಿತರೆ, ಸಮಸ್ಯೆ ಬಹಳ ಇದೆ. ರೈತರು ಆಚೆ ಹೇಳ್ತಾ ಇದ್ದಾರೆ ಮುಂದಿನ ಪೀಳಿಗೆ ಯಾರೂ ಹೊಲದ ಕಡೆ ಬರ್ತಾ ಇಲ್ಲ, ಎಲ್ಲರೂ ಹೊರಗಿನ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಸ್ನೇಹಿತರೆ, ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ನಿಮ್ಮ ಕಡೆಯಿಂದ ಒಂದು ಹೆಜ್ಜೆ. ನನಗೊಂದು ಖುಷಿ ಏನಂದರೆ, ವೇಣುಧ್ವನಿಯ ಕಾರ್ಯಕ್ರಮವನ್ನು ಕೇಳ್ತಾ ಇರೋ ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಏನಾದರೂ ನಾ ಹೇಳಿರ್ತೇನೆ ಅದನ್ನು ಪಾಲಿಸುತ್ತಾರೆ ಅಂಥವ್ರು. ನನ್ನ ಗುರಿನೂ ಅಷ್ಟೇ ಐತ್ರಿ, 4 ಜನ. ಎಸ್, 4 ಜನ ನಾನು ಕೇಳಿರುವ ಮಾತನ್ನು ಪಾಲಿಸಿ ಅವರ ಜೀವನದಲ್ಲಿ ನೀರನ್ನು ಉಳಿಸಿದರೆ ಸಾಕು. ಸೊ ದಯವಿಟ್ಟು ಆತ್ಮೀಯ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ನಿಮ್ಮ ಮಕ್ಕಳಿಂದ. ಈಗ ಮಕ್ಕಳಿಗೆ ಯಾಕಂತ ಹೇಳ್ತಾ ಇದ್ದಾನೆ, ಪಾಪ ಮಕ್ಕಳು ಮುಗ್ದರು, ಅವರು ಬರ್ತಾರೆ ಬಸ ಬಸ ನೀರು ಹಾಕಿ ಮುಗಿಸ್ಬಿಡ್ತಾರೆ. ಒಂದು ಟೆಕ್ನಿಕ್ ಫಾಲೋ ಮಾಡೋಣ. ಅದೇ ಮಗುವಿಗೆ ನೀವು ಒಂದು ಕೊಡ, ಅವು ಮಗುನೂ ಒಂದು ಕೊಡ ತೊಗೊಂಡು ಹೋಗಿ ನೀರನ್ನು ತುಂಬಿಕೊಂಡು ಬನ್ನಿ.
ನೀವು ಅವ್ರಿಗೆ ಭಯಕ್ಕೆ ಹೋಗ್ಬೇಡ್ರಿಕೆ ಹೋಗು ಅಂದ್ಕೊಡ ನೀರು ತಗೊಂಡು ನೋ ನೋ ನೋ ಡೋಂಟ್ ಡೂ ದ್ಯಾಟ್. ನೀವು ಅವರೊಂದಿಗೆ ಭಾಗವಹಿಸಿ, ಏಕೆಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಎಲ್ಲ ಪಾಲಕರಿಗೆ, ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳುವುದಿಲ್ಲ, ಗಮನಿಸುತ್ತೆ. ಡೆಫಿನೆಟ್ಲಿ ಈ ಲೈನು ಸೈಕಲಾಜಿಕಲಿ ಪ್ರೂಫು ಇದೆ. ಐ ಡೋಂಟ್ ನೋ, ಇದರ ಬಗ್ಗೆ ನಾನು ಓದಿದ್ದೇನೆ. ಯುವರ್ ಕಿಡ್ ನೆವರ್ ಲಿಸನ್ಸ್ ಟು ಯು, ಇಟ್ ಅಬ್ಸರ್ವ್ಸ್ ಟು ಯು. ದಯವಿಟ್ಟು ಕೇಳ್ಕೊಳ್ಳಿ ಪಾಲಕರು, ನಿಮ್ಮ ಮಗುವಲ್ಲಿ ಏನು ಬದಲಾವಣೆ ಬೇಕಲ್ಲ ನಿಮಗೆ, ಬದಲಾವಣೆ ಈ ಬದಲಾವಣೆ ಆ ಬದಲಾವಣೆ ನಿಮ್ಮಲ್ಲಿ ತೊಗೊಂಡು ಬನ್ನಿ. ಅದು ತಾನಾಗೆ ಅವರು ಆ ಬದಲಾವಣೆ ಗಮನಿಸುತ್ತಾರೆ, ಈ ನಮ್ಮ ಅಪ್ಪ ಅಮ್ಮ ಹಿಂಗ್ಯಾಕೆ ಮಾಡೋದನ್ನು ನಾನು. ಸೊ ದಯವಿಟ್ಟು ಅವ್ರಿಗೆ ಒಂದು ಸಲ ನೀರು ಒತ್ಕೊಂಡು ತೊಗೊಂಡು ಬರೋದು, ಒಂದು ಅವ್ರ ಜೊತೆ ಎಕ್ಸ್ಪಿರಿಮೆಂಟ್ ಮಾಡಿ, ವಾರದಲ್ಲಿ 2-3 ಸಲ ಆದರೂ ಮಾಡಿ ದಯವಿಟ್ಟು. ಅವ್ರು ಏನದು ಒಂದು ಕೊಡ ನೀರನ್ನು ಕಷ್ಟಪಟ್ಟು ತೊಗೊಂಡು ಬಂದಿರ್ತಾರೆ, ನೀವು ಅವರೊಂದಿಗೆ ಭಾಗವಹಿಸಿ ಒಂದು ಕೊಡ ನೀರನ್ನು ಕಷ್ಟಪಟ್ಟು ತೊಗೊಂಡು ಬಂದಿರ್ತೀರಾ, ಅವಾಗ ಅದನ್ನು ನೀವು ಬಸ ಬಸ ವೇಸ್ಟ್ ಮಾಡ್ತಿರೋ ಇಲ್ಲೋ ನೋಡೋಣ. ಸೊ ಆತ್ಮೀಯ ಸ್ನೇಹಿತರೆ, ನೆನಪಿಟ್ಕೊಳ್ಳಿ, ತಮ್ಮ ಮಕ್ಕಳು ನಾವೇನು ಹೇಳ್ತೇವೆ ಅದನ್ನು ಕೇಳೋದಿಲ್ಲ, ಗಮನಿಸುತ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಯುವರ್ ಕಿಡ್ ನೆವರ್ ಲಿಸನ್ಸ್ ಟು ಯು, ಇಟ್ ದೇ ಅಬ್ಸರ್ವ್ ಯು. ಸೊ ದಯವಿಟ್ಟು ತಾವು ತಮ್ಮ ಮಕ್ಕಳೊಂದಿಗೆ ಒಂದು ಕೊಡ ನೀರು ತೊಗೊಂಡು ಬನ್ನಿ, ಆ ತಂದಿರೋ ಒಂದು ಕೊಡ ನೀರು ಬಸ ಬಸ ವೇಸ್ಟ್ ಮಾಡ್ತಾನೋ ನೋಡೋಣ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಂದನಂದನ ನೀನು ಶ್ರೀಕೃಷ್ಣ ಗೀತೆಯನ್ನ ಕೇಳೋಣ, ಎಂಜಾಯ್ ಮಾಡೋಣ. ಇದು ಶುಭ ಮಂಗಳವಾರದ ಸ್ಪೆಷಲ್ ಕಾರ್ಯಕ್ರಮ, ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ, ಹಾಡನ್ನ ಕೇಳಿ ಮಜಾ ಮಾಡಿ.

ಜನ ದಶಮುಖ ಕಂಪಣ ಬಡವಾಕೃತ ಬಡ ಬಡವಾಕೃತ ಬಡ ಬಾಣಲ ಕೃತ ಬಹುಭಸ್ಮಾರ್ಚನ

ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ಹರಿ ಭಾಜನ ಹರಿ ಹರಿ ಭಾಜನ ಹರಿ ಮದ ಭಾಜನ ದಶಮುಖ ಕಂಪನ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳು ಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದಂತಹ ನಾಟ್ಯಭೂಷಣ ನಾಡೋಜ ಏಣಗಿ ಬಾಳಪ್ಪನವರ ಪುತ್ರರು. ತಂದೆಯ ಪ್ರಭಾವಳಿಯಲ್ಲಿ ಬೆಳೆದರೂ ಸಹ ಉನ್ನತ ಶಿಕ್ಷಣವನ್ನ ಪಡೆದು ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯಕಾರಿ ಅಭಿಯಂತರರಾದವರು. ತಂದೆಯವರ ರಂಗ ಪ್ರೀತಿಯನ್ನ ಉಳಿಸಿ ಬೆಳೆಸಿಕೊಂಡು ಬಂದಂತವರು ಸಾಹಿತ್ಯ ಪ್ರೀತಿಗೆ ಸಾಕ್ಷಿಯಾದವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾಗಿ, ಇಂಚಲ ಸ್ಮಾರಕ ಸಮಿತಿಯ ಕೋಶಾಧ್ಯಕ್ಷರಾಗಿ, ನೂತನ ಕನ್ನಡ ಭವನದ ಕಟ್ಟಡ ಸಮಿತಿಯ ಉಸ್ತುವಾರಿಯನ್ನ ನಿರ್ವಹಿಸಿ ಡಾಕ್ಟರ್ ಪ್ರಭಾಕರ್ ಕೊರಿಯವರ ಮಾರ್ಗದರ್ಶನದಲ್ಲಿ ಬೆಳಗಾವಿಗೆ ಸುಸಜ್ಜಿತ ಆಧುನಿಕ ಸಾಂಸ್ಕೃತಿಕ ಭವನ ಬರಲು ಹಗಲಿರುಳು ಶ್ರಮಿಸಿದಂತವರು. ಜೊತೆಗೆ 20 ವರ್ಷಗಳ ಕಾಲ ಕರ್ನಾಟಕ ರಂಗಭೂಮಿ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಸುಭಾಷ್ ಏಣಿಗೆಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ.
1: ನಮಸ್ಕಾರ. ನೀವು ನನ್ನ ಮೇಲೆ ನೀವು ಅಭಿಮಾನ ಇಟ್ಟು ನನ್ನ ಕರೆದಿರಿ, ನನ್ನ ಜನರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ಅದಕ್ಕೆ ತಮಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ ವೇಣುಧ್ವನಿಗೆ.
0: ಸರ್, ಈಗ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳೊಂದಾಗು ಮಂಕುತಿಂಬ ಎಂಬ ಕಗ್ಗದಂತೆ ಏಣಗಿ ಬಾಳಪ್ಪನವರಂತಹ ಮೇರು ಪರ್ವತದಡಿಯಲ್ಲಿ ತಾವು ಕಳೆದಂತಹ ಒಂದು ಬಾಲ್ಯ, ಆ ಬಾಲ್ಯದ ನೆನಪನ್ನು ಮಾಡಿಕೊಳ್ಳೋದಾದರೆ ಹಾಗೆ ತಮ್ಮ ಶಿಕ್ಷಣದ ಬಗ್ಗೆ ಹೇಳಿ ಸರ್.
1: ನಾನು ಹುಟ್ಟಿದ್ದು ಅಂದಿನ ವಿಜಯಪುರ ಜಿಲ್ಲೆಯ, ಈಗಲೂ ಕೂಡ ಸಿಂದಗಿ ತಾಲೂಕು ಸಿಂದಗಿಯಲ್ಲಿ. ಸಿಂದಗಿಯಲ್ಲಿ ನಮ್ಮ ತಂದೆಯವರ ನಾಟ್ಯ ಮಂಡಳಿ ಕ್ಯಾಂಪ್ ಹಾಕಿತ್ತು, ಅಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇತ್ತು. ಅದೇ ಸಮಯದಲ್ಲಿ ನಮ್ಮ ತಾಯಿ ಗರ್ಭಿಣಿಯಾಗಿದ್ದರು, ಅಲ್ಲಿಯೇ ನನ್ನ ಜನನ ಆಯಿತು. ನನ್ನ ಹೀಗೆ ಬೇರೆ ಬೇರೆ ಊರುಗಳಲ್ಲಿ ನನ್ನ ಪಾಲನೆ ಪೋಷಣೆ ಇವೆಲ್ಲ ನಡೀತಾ ಇದ್ದವು. ಕಂಪನಿಯಲ್ಲಿಯೇ ನಮ್ಮ ತಾಯಿಯವರು ನಮ್ಮ ತಂದೆಯವ್ರ ಜೊತೆ ಇರುತ್ತಿದ್ದರಿಂದ ನನಗೆ ಆವಾಗವಾಗ ಕಂಪನಿಯ ನಾಟಕಗಳನ್ನು ನೋಡಲಿಕ್ಕೆ, ಅಂದರೆ ಚಿಕ್ಕವನಿದ್ದಾಗ ನೋಡಲಿಕ್ಕೆ, ಅದನ್ನ ಅನುಭವಿಸ್ಲಿಕ್ಕೆ ನನಗೆ ಒಂದು ರೀತಿಯ ಅವಕಾಶ ಸಿಕ್ತು. ಆವಾಗ ನಮಗೆ ಜೋಗುಳುಗಳು, ರಂಗಗೀತೆಗಳೇ ನನಗೆ ಜೋಗುಳ ಆಗಿದ್ದವು. ಅಷ್ಟೇ ಅಲ್ಲ, ಸೈಡ್ ವಿಂಗ್ನಲ್ಲಿ ನಿಂತು ನಾವು ನಮ್ಮ ಪಾತ್ರಧಾರಿಗಳು ಯಾವ ರೀತಿ ನಟನೆ ಮಾಡ್ತಾರೆ, ಯಾವ ರೀತಿ ಹಾಡ್ತಾರೆ, ಇವನ್ನೆಲ್ಲ ನಾನು ನೋಡುತ್ತಿದ್ದೆ. ನಾನು ಯಾಕೆ ಪಾತ್ರ ಮಾಡಬಾರ್ದು ಅಂಥೇಳಿ ಅನ್ನಿಸ್ತಿತ್ತು, ಆದರೆ ಅವಕಾಶ ಇರ್ತಿರಲಿಲ್ಲ. ಆದರೆ ಒಂದು ದಿವಸ ನಮ್ಮ ತಂದೆಯವರು ನಮ್ಮ ಕೆಲ ಸಹೋದ್ಯೋಗಿ ನಟರ ಜೊತೆಗೆ ಇದನ್ನು ಮಾಡಿ ಸಲಹೆ ತಗೊಂಡು ಬಾಲಪಾತ್ರ ಇವನಿಗೆ ಯಾಕೆ ಕೊಡಬಾರ್ದು ಅಂತ ಅಂದಾಗ ನನಗೂ ಬಾಲಪಾತ್ರ ಮಾಡುವ ಅವಕಾಶ ಸಿಕ್ತು. ಬಾಲಪಾತ್ರದಲ್ಲಿ ಅಂದರೆ ಆವಾಗ ಪೌರಾಣಿಕ ನಾಟಕಗಳೇ ಹೆಚ್ಚು ನಡೀತಾ ಇದ್ದವು ಅಂದಿನ ಕಾಲದಲ್ಲಿ. ಐತಿಹಾಸಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಅಂದರೆ ಹೇಮರೆಡ್ಡಿ ಮಲ್ಲಮ್ಮ, ಆಮೇಲೆ ಸಂಪೂರ್ಣ ರಾಮಾಯಣ, ಹರಿಶ್ಚಂದ್ರ, ಈ ರೀತಿ ಬೇರೆ ಬೇರೆ ಇದು, ಆಮೇಲೆ ಬಸವೇಶ್ವರ ನಾಟಕ. ಪೌರಾಣಿಕ ನಾಟಕದಲ್ಲಿ ಲಂಕಾದಹನ ಅನ್ನುವ ಒಂದು ನಾಟಕ ಆಡ್ತಿದ್ರು. ಆಮೇಲೆ ಬರಬರ್ತಾ ಅದನ್ನ ಲಂಕಾದಹನ, ಆಮೇಲೆ ಸಂಪೂರ್ಣ ರಾಮಾಯಣ ಅಂತಲೂ ಆಡ್ತಿದ್ರು. ಲಂಕಾದಹನ ಇದು ಪಾರ್ಟ್ ಆಫ್ ದಿ ರಾಮಾಯಣದ ಒಂದು ಪಾರ್ಟ್ ಅಷ್ಟೇ. ಆದರೆ ಸಂಪೂರ್ಣ ರಾಮಾಯಣ, ರಾಮ ಹುಟ್ಟಿದಾಗಿಂದ ಅವನ ಕೊನೆಯವರೆಗೂ ಅದು ಸಂಪೂರ್ಣ ರಾಮಾಯಣ. ಅಲ್ಲಿ ನನಗೆ ಒಂದು ಪಾತ್ರ ಇಂಥದ್ದು ಮಾಡೋ ಅವಕಾಶ ಸಿಕ್ತಲ್ಲ, ಅಲ್ಲಿ ವಾಲಿಯ ಮಗನ ಪಾತ್ರ ನನಗೆ ಅಲ್ಲಿ ಮಾಡುವ ಅವಕಾಶ ಸಿಕ್ತು. ಅದು ಅಂಗದ ಅಂತ ಹೇಳಿ, ಅಂದ್ರೆ ಅವನೇನೋ ಚಿಕ್ಕವಿರ್ತಾನೆ, ಒಂದೇ ಒಂದು ಡೈಲಾಗ್ ಇರ್ತಿತ್ತು. ಅಲ್ಲಿ ಎಲ್ಲ ವಾನರ ಸೇನೆ ಸೇರಿದಾಗ ಆಂಜನೇಯ ಕೇಳ್ತಾನೆ, ನೀನು ಎಷ್ಟು ದೂರ ಹೋಗಬಲ್ಲಪ್ಪ ಅಂತ. ಅಂದರೆ ದೂರ ಅಂತ ಅಂತಿದ್ದಿಲ್ಲ ಅವಾಗ, ನೀನು ಎಷ್ಟು ಯೋಜನೆ ಹಾರಬಲ್ಲೆ, ಹಿಂಗೆ ನಾನು 5 ಯೋಜನೆ ಹಾರಬಲ್ಲೆ, 6 ಯೋಜನೆ ಹಾರಬಲ್ಲೆ. ಆದರೆ ನಾನು ಸಣ್ಣವಿರೋದ್ರಿಂದ ನನಗೆ ಹಿಂಗೆ ಹೇಳ್ಕೊಟ್ಟಿದ್ರಲ್ಲ, ನಿನಗೆ ಸಣ್ಣವಿರೋದೇ ನೀನು ಅಷ್ಟು ದೂರ ಹಾರೋಕ್ಕಾಗೋದಿಲ್ಲ, ನಾನು ಭಾಳ ಒಂದು ಅಥವಾ 2 ಯೋಜನೆ ಈ ಮಾತು ಹೇಳಪ್ಪ ಅಂತಿದ್ರು, ನಾನು 2 ಯೋಜನೆ ಹಾರ್ತೇನೆ ಅಂಥೇಳಿ ನಾನು ಅದೊಂದು ಪಾತ್ರ ಮಾಡಿದೆ. ಆಮೇಲೆ ರಾಜಾ ಹರಿಶ್ಚಂದ್ರದಲ್ಲಿ ಹರಿಶ್ಚಂದ್ರನ ಮಗನ ಪಾತ್ರ ನಾನು ಮಾಡಿದೆ. ಹರಿಶ್ಚಂದ್ರನ ಮಗ ಅಂದರೆ ಅವನು ಲೋಹಿತಾಶ್ವ. ಲೋಹಿತಾಶ್ವ ಒಂದು ಹರಿಶ್ಚಂದ್ರ ಯಾವಾಗ ರಾಜ್ಯ ಕಳ್ಕೊಂಡು ಸ್ಮಶಾನದಲ್ಲಿ ಆ ಸ್ಮಶಾನದ ಅಧಿಪತಿಯಾಗಿರ್ತಾನೆ, ಆವಾಗ ಹರಿಶ್ಚಂದ್ರನ ಸತಿ ಅಂದರೆ ತಾರಾಮತಿ, ತಾರಾಮತಿ ಒಂದು ದಿವಸ ಹೂ ಹರ್ಕೊಂಡು ಬರುವಾಗ ನಾನು ಅಂದರೆ ನಾನು ಕಳಿಸ್ತಾ ಇದ್ಲು, ಅಂದರೆ ಅವನು ತನ್ನ ಮಗನ ಲೋಹಿತಾಶ್ವನ ಕಳಿಸ್ತಾ ಇದ್ಲು. ಅವ ಹೂ ಹರಿಯುವಾಗ ಒಂದು ಹಾವು ಬಂದು ಕಚ್ತದೆ ಅವನಿಗೆ, ಹಾವು ಕಚ್ಚಿದ ಕೂಡಲೇ ಅವನು ಅಲ್ಲೇ ಮರಣ ಹೊಂದ್ತಾನೆ. ಆವಾಗೇನು ದವಾಖಾನೆ ಅಥವಾ ಯಾವುದೇ ಔಷಧಗಳು ಯಾವುದೇ ಇರ್ತಿರಲಿಲ್ಲ, ಅವ ಅಲ್ಲೇ ಸತ್ತು ಬೀಳ್ತಾನೆ. ಅವನ ಸತ್ತ ಮಗನಿಗೆ ಅವನಿಗೆ ಇದನ್ನು ಮಾಡಬೇಕಲ್ಲ, ಅಂತ್ಯ ಸಂಸ್ಕಾರ ಮಾಡೋ ಸಲುವಾಗಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವುದು ಪದ್ಧತಿ. ಆ ಸ್ಮಶಾನಕ್ಕೆ ತಾಯಿ ತಾರಾಮತಿ ಲೋಹಿತಾಶ್ವನನ್ನು ಕರ್ಕೊಂಡು ಹೋಗ್ತಾಳೆ, ಅಂದರೆ ನಾನು ಲೋಹಿತಾಶ್ವ ನನ್ನ ಕರ್ಕೊಂಡು ಹಿಂಗೆ ಉಡಿಯೊಳಗೆ ನನ್ನ ಹಿಂಗೆ ಎರಡೂ ಕೈಯಿಂದ ನನ್ನ ಎತ್ಕೊಂಡು ಹೋಗಿ ಅಲ್ಲಿ ನನ್ನ ಇದನ್ನು ಮಾಡ್ತಿದ್ಲು. ಆವಾಗ ಅವ ಹರಿಶ್ಚಂದ್ರ, ನಿಮಗೆ ಗೊತ್ತದ ಹರಿಶ್ಚಂದ್ರನ ಕಥೆ, ಅವನು ಅವನಿಗೆ ಇದನ್ನು ಕೊಡ್ಬೇಕು ನೀನು ಇಲ್ಲಿ ಇಲ್ಲಿ ಒಂದು ಇದನ್ನು ಹಣ ಸಂದಾಯ ಮಾಡಿದ್ರೇ ಇಲ್ಲಿ ನಿಮಗೆ ಅಗ್ನಿ ಸಂಸ್ಕಾರ ಮಾಡೋಕ್ಕೆ ಅಥವಾ ನಿಮಗೆ ಹುಗಿಲಿಕ್ಕೆ ಅದು ಅವಕಾಶ ಇರ್ತದೆ, ಅದು ಇಲ್ಲದೇ ಇಲ್ಲ. ನಾನು ಆಕೆ ಪರಿಪರಿಯಾಗಿ ನಾನು ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತ ಕೇಳ್ಕೊಂಡ್ರೂ ಕೇಳೋದಿಲ್ಲ. ಅಷ್ಟರಲ್ಲಿ ಆಕೆ ಇದನ್ನ ಪ್ರತ್ಯಕ್ಷ ಇದು ದೇವ್ರನ್ನ ಕೇಳ್ಕೊತಾಳೆ, ನನಗೆ ಇಂಥ ಪರಿಸ್ಥಿತಿ ಇದೆ ಅಂತ ಕೇಳಿ. ಅಲ್ಲಿ ಇವರು ಬರ್ತಾರೆ, ಯಾರು, ವಿಶ್ವಾಮಿತ್ರ ಮತ್ತು ನಕ್ಷತ್ರಿಕ ಅಂದರೆ ಅವನ ಶಿಷ್ಯ. ಆವಾಗ ಶಿವ ಪ್ರತ್ಯಕ್ಷ ಆಗ್ತಾನೆ ಪಾರ್ವತಿ ಸಮೇತ. ಆವಾಗ ಆಕೆಗೆ ಇದನ್ನ ಕೊಡ್ತಾನೆ, ಆವಾಗ ನನಗೂ ಜೀವದಾನ ಮಾಡಬೇಕು. ಜೀವದಾನ ಮಾಡ್ಬೇಕಂದ್ರೆ ಹೆಂಗೆ, ಅವನು ನಕ್ಷತ್ರಿಕಾಗ ಹೇಳ್ತಾರೆ ಇವಾಗ ಜೀವದಾನ ಮಾಡಪ್ಪ ಔಷಧ ಹಾಕು ಅಂತ. ಒಂದು ಅಲ್ಲಿ ತಪ್ಪಲ ತಗೊಂಡು ಅದನ್ನು ಹಿಂಗೆ ಕೈಯಿಂದ ಹಿಂಗೆ ಇದನ್ನು ಮಾಡಿ ಅದರ ರಸ ತೆಗೆದು ನನ್ನ ಬಾಯಿಯೊಳಗೆ ಹಾಕಬೇಕು, ಅದು ದೃಶ್ಯ. ಅಲ್ಲಿ ಹಂಗೆ ಹಾಕುವಾಗ ನಾನು ಬಾಯಿ ನಂದು ತೆಗೆದಿದ್ದಿರಲಿಲ್ಲ, ನಂದು ತುಟಿ ಹಿಡಿದು ಅಗಲು ಮಾಡಿ ಅದನ್ನ ಹಾಕ್ತಿದ್ರು ಅವರು. ನಕ್ಷತ್ರಿಕಾದವರು ಪೇಂಟ್ರ್ ಸಿರ್ಸಿ ಅಂಥೇಳಿ ಅವ್ರು ಮಾಡ್ತಿದ್ರು ಪಾತ್ರ. ಆಮೇಲೆ ಪಂಚಾಯಿ ಸ್ವಾಮಿ ಅನ್ನೋರು ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ರು. ಅವರು ಹಂಗೆ ಮಾಡಿದ ಮೇಲೆ ನಾನು ಅದೇನಾಗಿತ್ತು, ಬಹಳ ತನಕ ನಾನು ಹಾಗೆ ಮಲ್ಕೊಂಡೇ ಇರಬೇಕಲ್ಲ, ಸಣ್ಣ ಹುಡುಗ ನಿದ್ದೆ ಹತ್ತಿಬಿಡ್ತು ನನಗೆ, ನನಗಲ್ಲಿ ಎಚ್ಚರ ಆಗಲೇ ಇಲ್ಲ. ಅದು ಮುಜುಗರ ಎಲ್ಲರಿಗೂ, ಇದು ಮಾಡೋರಿಗೆ, ಪಾತ್ರ ಮಾಡೋರಿಗೆ, ಹರಿಶ್ಚಂದ್ರಿಗೆ, ತಾರಾಮತಿಗೆ, ವಿಶ್ವಾಮಿತ್ರಿಗೆ, ಅಲ್ಲಿ ಶಿವ ಅದಾನೆ ಅವನಿಗೂ ಮುಜುಗರ. ಅಷ್ಟರೊಳಗೆ ನಕ್ಷತ್ರಿಕ ಆದವ ಪಾತ್ರಧಾರಿ ನನ್ನ ಕುಂಡಿಚ್ಚು ಹುಟ್ಟಿದ್ರು ಅವರಲ್ಲೇ ಸಣ್ಣಗೆ ಒಂದು ಕಡೆಯಿಂದ ಕಾಣದಂಗೆ ಚುಟಿದ ಕೂಡಲೇ ನಾನು ದಿಬಂಗನ ಎದ್ದೆ. ಇದು ಅಂದರೆ ಅವನು ಇದಾಯಿತು. ಹಿಂಗೆ ಅವಾಗ ಅವಾಗ ಕೆಲವು ಪ್ರಸಂಗಗಳು ಆಗ್ತಿದ್ದು. ಅದಾದಮೇಲೆ ಬಸವೇಶ್ವರ ನಾಟಕದಲ್ಲಿ ಒಂದು ಪಾತ್ರನೂ ಮಾಡಿದೆ. ಅಲ್ಲಿ ಅಂದರೆ ಒಬ್ಬ ಕುರುಡು ಮುದುಕ ಬಸವೇಶ್ವರನ ನೋಡಬೇಕು ಅಂತ ಇಚ್ಛೆ ಇರ್ತದೆ, ಆದರೆ ಅವಾಗಲ್ಲಿ ಅವನನ್ನು ಕಾಣಕ್ಕೆ ಇತ್ತಿರ್ತಿರಲಿಲ್ಲ. ಅವನು ಏನು ಮಾಡ್ತಿರ್ತಾನೆ, ಕೋಲು ಹಿಡ್ಕೊಂಡು ಈ ಮೊಮ್ಮಗನ ಇದನ್ನು ಮಾಡಿಕೊಂಡು ಕೈ ಅವನ ಭುಜ ಹಿಡ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಅಷ್ಟರೊಳಗೆ ಬಸವೇಶ್ವರ ಆಸ್ಥಾನದಿಂದ ತನ್ನ ಮನೆ ಕಡೆ ಹೋಗುವಾಗ ಅಕಸ್ಮಾತ್ ದಾರಿಯೊಳಗೆ ಇವ ಮೊಮ್ಮಗ ಹೇಳ್ತಾನೆ, ಅಜ್ಜ ಅಲ್ಲೇ ನೀ ಹೇಳ್ತಿದ್ದಲ್ಲ ಅವರು ಬರಾಕತ್ತಾರ, ಬಸವಣ್ಣ ಅನ್ನೋರು ಬರಾಕತ್ತಾರ ಅಂತ. ನನ್ನ ಕೂಡಲೇ ಏ ಹೌದಪ್ಪ ನಾನು ಭೇಟಿ ಮಾಡಿಸು ಬಂದ ಕೂಡಲೇ ಹೇಳು, ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ. ಅವರು ನಮಸ್ಕಾರ ಮಾಡ್ತಾರೆ, ಶರಣು ಶರಣಾರ್ಥಿ ಅಂತಾರೆ, ಅವಾಗ ನಮಸ್ಕಾರ ಅಂತಿರಲಿಲ್ಲ, ಶರಣ ಅಂತಾರೆ ಅವರು, ಶರಣು ಶರಣಾರ್ಥಿ ಅಂತ ಬಸವಣ್ಣ ಹೇಳ್ತಾನೆ. ಆಮೇಲೆ ಇವು ನನ್ನ ಮೊಮ್ಮಗರಿ, ಏನು ಇವಾಗೇನು ಅಕ್ಷರಾಭ್ಯಾಸ ಮಾಡಿಸಿದ್ರು ಇಲ್ಲ, ಮನೆಯಾಗ ಮಾಡಿಸೇವ್ರಿ ನಾವು ಅಂತೇಳಿ ಹೇಳ್ತಾರೆ. ಅವಾಗ ಹಂಗಾರೆ ಇವು ನಿಮ್ಮ ವಚನಗಳನ್ನು ಹೇಳ್ತಾನೆ, ಹೌದಾ ಯಾವ ವಚನ ಅಂತಿರಪ್ಪ. ಅವಾಗ ಬಸವಣ್ಣನವರ ಒಂದು ವಚನ ನಾನು ಹೇಳೋ ಪ್ರಸಂಗ ಬರ್ತದೆ, ಅದು ನರವಿಂದ್ಯದೊಳಗಿನ ಹುಲಗಿಳಿಯ ಮಾಡಿ ಸಲಹುದೆ ಅಂಥೇಳಿ, ಅದು ಇದು ನನ್ನ ಬೆನ್ನ ಮೇಲೆ ಚಪ್ಪರಿಸಿ ಮುಂದೆ ಆಶೀರ್ವಾದ ಮಾಡಿ ಬಸವಣ್ಣ ತೆರಳ್ತಾನೆ. ಇದು ಬಸವೇಶ್ವರ ಪಾತ್ರದಲ್ಲಿನ ನನ್ನ ಪಾತ್ರ.
2: ಸರ್, ಈಗ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ರಿ ತಾವು, ತಮ್ಮ ಪಾತ್ರದಲ್ಲಿನ ವಿದ್ಯಾಭ್ಯಾಸದ ಬಗ್ಗೆ. ಹಾಗಿದ್ರೆ ಹೇಳಿ ಸರ್, ತಮ್ಮ ವಿದ್ಯಾಭ್ಯಾಸ ಯಾವ ರೀತಿ ನಡೀತು ಅಂತ.
1: ವಿದ್ಯಾಭ್ಯಾಸ ಅಂದರೆ ಏನಾಗ್ತಿತ್ತು, ನಾವು ಅಲ್ಲಿ ಕಂಪ್ನಿಯೊಳಗೆ ಇದ್ದಿತ್ತುವಲ್ಲ, ನಾನು 4 ವರ್ಷ 5 ವರ್ಷ ಆಗೋ ತನಕ ನನಗಲ್ಲಿ ನಮ್ಮ ತಬಲಾಜಿ ಅಂದರೆ ತಬಲಾ ಬಾರಿಸೋರೊಬ್ಬರು ಮಹಲಿಂಗಪ್ಪ ಜಕ್ಲಿ ಅಂತ, ಜಕ್ಲಿ ಊರವರು, ರೋಣ ತಾಲೂಕಿನ ಜಕ್ಲಿ ಊರವರು, ಅವರು ನನಗೆ ಅಭ್ಯಾಸ ಮಾಡಿಸ್ತಿದ್ರು, ಅಕ್ಷರ ಅಭ್ಯಾಸ. ಅವರೇ ನನಗೆ ಹಿಂಗೆ ದಿವಸ ಆಯಿ ಇವನ್ನೆಲ್ಲ ನನಗೆ ಕಲಿಸಿ ನನಗೆ ಅಕ್ಷರ ಅಭ್ಯಾಸ ನಾನು ಅಲ್ಲೇ ಮಾಡಿದೆ. ಬರೆಯೋದಾಗಲಿ ಪಾಟಿ ಇರ್ತಿದ್ದು, ಅವಾಗ ಪೆನ್ಸಿಲ್ ಪೆನ್ ಇರ್ತಿರಲಿಲ್ಲ, ಹಾಳೆನೂ ಇರ್ತಿರಲಿಲ್ಲ, ಪಾಟಿ ಮೇಲೇ ಎಲ್ಲ ಬರೆಯೋದು. ಇಂಥ ಒಮ್ಮೊಮ್ಮೆ ಹಿಂಗೆ ಅಕ್ಷರ ನಮಗೆ ಅಭ್ಯಾಸ ಮಾಡ್ತಿದ್ರಲ್ಲ, ಒತ್ತಕ್ಷರಗಳನ್ನು ನೀನು ಕಲಿಬೇಕು ಅಂಥೇಳಿ ಒಂದು ಇಂಗ್ಲೀಷ್ ಇದನ್ನು ಹೇಳ್ತಿದ್ರು ಅವರು. ಏನು ಅಂದರೆ ಎಕ್ಸಿಕ್ಯೂಟಿವ್ ಹ ಅಂದರೆ ಎಕ್ಸಿಕ್ಯೂಟಿವ್, ಅದು ಎಕ್ಸಿಕ್ಯೂಟಿವ್ ಹ ಇದನ್ನು ಕನ್ನಡದಾಗ ಬರೀಪ್ಪ ನೀನು ಅಂತ. ಹಂಗೆ ನನಗೆ ಒತ್ತಕ್ಷರ ಅವರು ನನಗೆ ಕಲಿಸ್ತಾ ಇದ್ದರು. ಬರ್ತಾ ಮುಂದೆ ಅಲ್ಲಿ ನನ್ನ ಅಕ್ಷರಾಭ್ಯಾಸ ಓಂಕಾರ ಹಾಡಿದ ಮೇಲೆ, ಓಂಕಾರ ಆದಮೇಲೆ ನಾನು ಮಹಲಿಂಗ್ಪುರದಲ್ಲಿ ನನಗೆ ಮೊಟ್ಟ ಮೊದಲು ನಮ್ಮ ತಂದೆಯವರು ನನ್ನ ಸಹೋದರನ ಜೊತೆ, ಈಗ ಅವರು ಡಾಕ್ಟರ್ ಸದ್ಯ ಅವರು ನಿವೃತ್ತ ಆಗಿದ್ದಾರೆ, ಅವರು ಬೆಂಗಳೂರಿನಲ್ಲಿ ನಿಲ್ಲಿಸಿದ್ದಾರೆ. ಅವ್ರ ಜೊತೆಗೆ ಒಬ್ಬ ನೇಕಾರರ ಮನೆಯಲ್ಲಿ ನನ್ನ ಇಟ್ಟರು ಕಲೀಲಿಕ್ಕೆ. ಅಲ್ಲಿ ನಾವು ದಿನನಿತ್ಯ ಬೆಳಗ್ಗೆ ಸ್ಕೂಲಿಗೆ ಹೋಗೋದು ಮಹಲಿಂಗ್ಪುರದಲ್ಲಿ. ಆ ಸ್ಕೂಲಿಗೆ ಹೋಗಿ ಅಂದರೆ ಅದು ಮೂರನೇ ಎತ್ತೆ ನಾನು ಆ ಅಲ್ಲಿಗೆ ಕಲಿತಿದ್ದು. ಅಲ್ಲಿ ಸ್ಕೂಲಿಗೆ ಹೋಗಿ ಸಂಜೆ ಬಂದ ಮೇಲೆ ನೇಕಾರಕ್ಕೆ ಏನು ಅವರ ಮನೆಯವರು ಕೆಲಸ ಮಾಡ್ತಿದ್ರು, ನಾವು ಅವ್ರಿಗೆ ಸಹಾಯ ಮಾಡ್ತಿದ್ವಿ. ಚರಕ ಸುತ್ತೋದು, ಆಮೇಲೆ ಏನು ಆ ನೂಲು ಸುತ್ತೋದು, ಆಮೇಲೆ ಚಮಕ ಅಂತಿರ್ತಿತ್ತು ಅದನ್ನು ಸುತ್ತೋದು, ಆಮೇಲೆ ಅವರು ನೇಗಿ ಇದನ್ನು ಮಾಡಿ ಲಟಕ್ ಪಟಕ್ ಅಂತ ಏನು ಅದು ಇದು ಒಂದು ಇದು ಓಡಾಡ್ತಿತ್ತು, ಅದರೊಳಗೆ ಆ ಲಾಳಿಗೆ ಹಾಕಿ ನೂಲಿನ ಲಾಳಿಗೆ ಹಾಕಿ ಈ ಕಡೆ ಆ ಕಡೆ ಓಡಾಡುವಂಗೆ ನಾವು ಸ್ವಲ್ಪ ಹಿಂಗೆ ಓಡಾಡ್ತಿದ್ವಿ. ಆ ಕುಣಿಯೊಳಗೆ ಕೂತು ನಾವು ಸ್ವಲ್ಪ, ಯಾಕಂದರೆ ಸಣ್ಣ ನನಗೆ ಜಗ್ಲಿಕ್ಕೆ ಅದು ಇದು ಆಗ್ತಿರಲಿಲ್ಲ, ಹಿಂಗೆ ಎದ್ದು ನಿಂತು ನಾನು ಜಗ್ಗಿ ಅದನ್ನ ಇದನ್ನು ಮಾಡ್ತಿದ್ದೆ. ಆಮೇಲೆ ಅದು ಅದು ಜಮಖಾನ ಅಥವಾ ಸೀರೆ ತಯಾರಾದ್ಮೇಲೆ ಅದನ್ನ ಗಂಜಿಯೊಳಗೆ ಎದ್ದು ಹೊರಗೆ ಕಂಪೌಂಡ್ ವಾಲ್ ಮೇಲೆ ಹಾಕೋದು, ಹಗ್ಗದ ಮೇಲೆ ಹಾಕೋದು, ಇದನ್ನೆಲ್ಲ ನಾನು ಮಾಡ್ತೀನಿ. ಮುಂದೆ ನಾಲ್ಕನೇ ಎತ್ತೆಗೆ ನಾನು ಇದಕ್ಕೆ ಹೋದೆ. ಬಹಳ ಬಡವರಿದ್ದರು ಅವರು, ದಡೂತಿ ಅನ್ನುವ ನೇಕಾರರು. ಅವರಲ್ಲಿ ಬಹಳ ದಿವಸ ಇಡೋದು ಬೇಡ ಅಂತ ನಮ್ಮ ತಂದೆಯವರು, ಇನ್ನೊಬ್ಬ ಮೂಗಿ ಸಾವುಕಾರ ಅಂಥೇಳಿ ಬೈಲೊಂಗಲ್ದೊಳಗೆ ಅವ್ರ ಮನೆಯೊಳಗೆ ನಾನು ನನ್ನ ತಂಗಿ ಈಗ ಡಾಕ್ಟರ್ ಪ್ರಶಾಂತ್ ಕಟ್ಕೋಳ್ ಇಲ್ಲೇ ನಿಮ್ಮ ಜೆ ಎನ್ ಎಮ್ ಸಿಯೊಳಗಿದ್ದರು ಅವರು, ನ್ಯೂರೋ ಸರ್ಜನ್ ಅಂತ ಅವರು ಕೆಲಸ ಮಾಡಿದ್ದರು ಇಲ್ಲೇ. ಅವ್ರ ತಾಯಿ ನಾನು ಮತ್ತು ಈಗ ನಮ್ಮ ಸಹೋದರ ವೈದ್ಯರಾಗಿದ್ದಾರಲ್ಲ ಅವರು, ನಾವೆಲ್ಲ ಒಟ್ಟಿಗೆ ಅಲ್ಲೇ ಅವ್ರ ಮನೆಯೊಳಗಿದ್ವಿ. ಅವರು ಅಲ್ಲಿ ನಮಗೆ ಓದಿಸ್ಲಿಕ್ಕೆ ಇದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ರು. ಹೀಗಾಗಿ ಎರಡು ವರ್ಷ ಅಲ್ಲಿ ಮಾಡಿದ ಮೇಲೆ ನನ್ನ ಬೋರ್ಡಿಂಗ್ ಸ್ಕೂಲಿಗೆ, ಹಂಸಭಾವಿಯ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದ್ರು. ಹಂಸಭಾವಿ ಅಂದರೆ ಹಿರೇಕೆರೂರು ತಾಲೂಕು, ಆವಾಗ ಹಾವೇರಿ ಜಿಲ್ಲೆ ಇತ್ತದು, ಈಗ ಹಿರೇಕೆರೂರು ಧಾರವಾಡ ಜಿಲ್ಲೆ ಇತ್ತು, ಆವಾಗ ಈಗ ಹಾವೇರಿ ಜಿಲ್ಲೆ ಆಗಿದೆ ಅದು. ಅಲ್ಲಿ ನಾನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದು ಅಲ್ಲಿ ನಾನು ಕಲಿತೆ. ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅದು ಧಾರವಾಡ ಮುರುಘಾ ಮಠದ ಶಾಖಾ ಮಠ ಸಿದ್ಧಲಿಂಗೇಶ್ವರ ಮಠ ಇತ್ತು. ಅಲ್ಲಿ ಮಠಕ್ಕೆ ನಾವು ದಿವಸ ಹೋಗ್ತಿದ್ವಿ, ಪಕ್ಕಕ್ಕೇ ಬೋರ್ಡಿಂಗ್ ಇತ್ತು ಇರ್ತಿತ್ತು. ಅಲ್ಲಿ ಅನ್ನ ಮತ್ತು ಸಾರು ಅಷ್ಟೇ ಸಿಗ್ತಿತ್ತು ನಮಗೆ, ಯಾಕಂದರೆ ಅವರು ಆ ಕಡೆ ಈ ಕಡೆ ಬೇಡಿ ಸುತ್ತಲೂ ಹಳ್ಳಿಯಿಂದ ಬೇಡಿ ಬೇಡಿ ತರ್ತಿದ್ರು, ಬೇಡಿ ನಮಗೆ ಇದನ್ನು ಮಾಡ್ತಿದ್ರು. ಹೀಗಾಗಿ ನಾವು ಬರೇ ಸಾರು ಮತ್ತು ಅನ್ನ, ಯಾವಾಗಾದರೊಮ್ಮೆ ಮುದ್ದೆ ಮಾಡ್ತಿದ್ರು ರಾಗಿ ಮುದ್ದೆ, ಇಲ್ಲ ಯಾವಾಗಾದರೊಮ್ಮೆ ಸ್ವಲ್ಪ ನಮಗೆ ಕಟಕ ರೊಟ್ಟಿ ಸಿಗ್ತಿತ್ತು. ಹೀಗಾಗಿ ಅಲ್ಲಿ ನನ್ನ ಎಸ್ ಎಲ್ ಸಿ ನಾನು ಕಂಪ್ಲೀಟ್ ಮಾಡಿದೆ. ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಹುಬ್ಬಳ್ಳಿಯೊಳಗೆ ಪಿ ಯು ಸಿ ಮಾಡಿದೆ. ಪಿ ಯು ಸಿ ಮಾಡಿದೆ ಅಂದರೆ ಆವಾಗ ಫಸ್ಟ್ ಇಯರ್ ಪಿ ಯು ಸಿ, ನಾನು ನಮ್ಮ ಸಹೋದರ ದೊಡ್ಡ ಸಹೋದರ ಇನ್ನೊಬ್ಬ ಸಹೋದರ ಈಗ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ ಅರವಿಂದ ಅನ್ನೋರು, ಅವ್ರ ಜೊತೆಗೆ ಒಂದು ರೂಮ್ನಲ್ಲಿದ್ದು ಅಲ್ಲೇ ಸಮೀಪದ ಒಂದು ಖಾನಾವಳಿಯಿಂದ ಒಂದು ಡಬ್ಬಿ ತಂದು ನಾವು ಊಟ ಮಾಡ್ತಿದ್ವಿ. ಅಲ್ಲೇ ಸ್ಕೂಲ್ ಕಾಲೇಜ್ಗೆ ಹೋಗಿ ಬರ್ತಿದ್ವಿ. ಅಲ್ಲಿ ನಾನು ಎರಡು ವರ್ಷದ ಪಿ ಸಿ ಜಿ ಅಬಿನ್ ಕಾಲೇಜ್ನಲ್ಲಿ ಇದನ್ನು ನನ್ನ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ ಮೇಲೆ ನನಗೆ ಇದಕ್ಕೆ ಫಸ್ಟ್ ಕ್ಲಾಸ್ನಲ್ಲಿ ಬಂದಿರೋದ್ರಿಂದ ನನಗೆ ನಾನು ಅಪ್ಲೈ ಮಾಡಿದೆ. ಆವಾಗ ಸಿ ಇ ಟಿ ಇಂಥವು ಏನೂ ಇರ್ತಿರಲಿಲ್ಲ, ಅವಾಗ ಇಂಟರ್ವ್ಯೂ ಕರಿತಿದ್ರು. ಇಂಟರ್ವ್ಯೂ ಒಳ್ಳೇದು ಯಾರು ಮಾಡ್ತಿದ್ರು, ಅವ್ರ ಸ್ಕೋರ್ ಮೇಲೆ ಅವ್ರ ಇಂಟರ್ವ್ಯೂ ಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡ್ತಿದ್ರು. ಆವಾಗ ಇಂಟರ್ವ್ಯೂ ಮಾಡ್ತಿದ್ರು, ಅಂದಿನ ಚೀಫ್ ಇಂಜಿನಿಯರ್ ಮಗ್ದುಮ್ ಅಂಥೇಳಿ ಬಹಳ ಪ್ರಸಿದ್ಧ ಚೀಫ್ ಇಂಜಿನಿಯರ್ ಇದ್ದರು ಅವರು. ಅವರು ಇಲ್ಲೇ ಸಮೀಪದ ಅಂಕಲಿಯವರು ಅಂತ ಕಾಣಿಸ್ತದೆ. ಅವರು ನನ್ನ ಇಂಟರ್ವ್ಯೂ ತೊಗೊಂಡ್ರು. ಅವರು ಇಂಟರ್ವ್ಯೂ ಬೇರೆ ಬೇರೆ ಅವ್ರನ್ನ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಿದ್ರು. ನಾವು ಹೊರಗೆ ಬಂದವ್ರನ್ನ ಕೇಳ್ತಿದ್ವಿ, ಏನು ನಿಮ್ಮ ಕ್ವಶನ್ಸ್ ಕೇಳ್ತಿದ್ರು? ಏ ಭಾಳ ಕೇಳ್ತಿದ್ರು ರೀ, ಸಿವಿಲ್ ಕೇಳ್ತಿದ್ರು. ಒಂದು ಮೈಲಿಗೆ ಎಷ್ಟು ಕಿಲೋಮೀಟರು, ಒಂದು ಫೂಟ್ಗೆ ಎಷ್ಟು ಇಂಚು, ಹಿಂಗೆಲ್ಲ ಕೇಳ್ತಿದ್ರು. ಆಮೇಲೆ ಮೆಕ್ಯಾನಿಕಲ್ ಆಗುವಂಥ ಕೆಲವು ಇವ್ರನ್ನ ಅವ್ರಿಗೆ ಈ ಟ್ರ್ಯಾಕ್ಟರ್ ಗಾಲಿ ಹಿಂದೆ ಯಾಕೆ ದೊಡ್ಡದಿರ್ತದೆ, ಮುಂದೆ ಯಾಕೆ ಸಣ್ಣದಿರ್ತದೆ, ಹೀಗೆಲ್ಲ ಕ್ವಶನ್ ಕೇಳ್ತಿದ್ರು. ಹಂಗಾರೆ ನಾವು ಏನು ಹೇಳಬೇಕು ಉತ್ತರ? ಅದಕ್ಕೆಲ್ಲ ನಾನು ಇದ್ರ ಮಾಡಿ ವಿಚಾರ ಮಾಡ್ತಿದ್ದೆ. ನಾ ಅಲ್ಲಿ ಒಳಗೆ ಹೋದಾಗ ನನ್ನ ಹೆಸರು ನೋಡಿ ಇವರು ಮಗ್ದಮ್ ಸಾಯವರು, ನನ್ನ ಏನಪ್ಪಾ ನೀನು ಏಣಿಗೆ ಅಂದರೆ ಏಣಿಗೆ ಬಾಳಪ್ಪನವ್ರಿಗೆ ಇನ್ನೇನು ಸಂಬಂಧಿಕ ಆಗ್ಬೇಕ ಅಂತ ಕೇಳಿದರು. ಹೌದು ಸರ್, ನಾನು ಅವರ ಎರಡನೇ ಮಗ. ಹೌದಾ, ಹ್ಞೂ ಆಯಿತು. ಏನು ಇಂಜಿನಿಯರಿಂಗ್ ಮಾಡ್ಬೇಕಂತೀನೇನು? ಹೌದು ಸರ್. ಅವರು ಟೆಕ್ನಿಕಲ್ ಕ್ವಶನ್ಸ್ ಕೇಳೋದು ಬಿಟ್ಟರು ಎಲ್ಲ. ನಾನು ನೀನು ಸಣ್ಣವನಿದ್ದಾಗ ಪಾತ್ರ ಮಾಡ್ತಿದ್ದೋ ಹೆಂಗೆ, ಏನೇನು ಪಾತ್ರ ಮಾಡ್ತಿದ್ದೆ, ಇವನ್ನೆಲ್ಲ ಕ್ವಶನ್ ಮಾಡಿ ನನ್ನ ಸೆಲೆಕ್ಟ್ ಮಾಡೇ ಬಿಟ್ರು. ಬಟ್ ಒಂದು ಅಂದರೆ ಅವ್ರಿಗೆ ಮುಜುಗರ, ಏನು ಇವನ್ನ ಸೆಲೆಕ್ಟ್ ಮಾಡೋದು ಹೆಂಗೆ, ಇವನು ಬರೇ ಒಬ್ಬ ನಾಟಕ ಕಂಪನಿ ಮಾಲಕನ ಮಗ, ಕಂಪನಿ ರಂಗಕರ್ಮಿ ಮಗನ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಬೇರೆಯವ್ರು ಏನು ಅನ್ಕೋತಾರೋ ಏನೋ ಅಂತೇಳಿ ನನ್ನ ಭೂಮರೆಡ್ಡಿ ಕಾಲೇಜಿಗೆ ಇದನ್ನು ಕೊಡಲಿಲ್ಲ. ಗುಲ್ಬರ್ಗ ಇಂಜಿನಿಯರಿಂಗ್ ಕಾಲೇಜ್, ಆವಾಗ ಕಲಬುರ್ಗಿ ಇಂಜಿನಿಯರಿಂಗ್ ಕಾಲೇಜಿನ ಮಹದೇವಪ್ಪ ರಾಮ್ಪುರೆಯವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನನಗೆ ಆವಾಗ ಸೀಟ್ ಸಿಕ್ತು. ಅಲ್ಲಿ ನಾನು ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ.
2: ನೋಡಿ ಸರ್, ಇವಾಗ ಅದು ಬಾಳಪ್ಪ ಜನವರದ್ದು ಒಂದು ಹಿರಿಮೆ ಯಾವ ರೀತಿಯನ್ನು ಇತ್ತು ಅನ್ನೋದಕ್ಕೆ ನಿಮ್ಮ ಮಾತೆ ಸಾಕ್ಷಿಯಾಗುತ್ತೆ. ಸರ್, ಇವಾಗ ಕರ್ನಾಟಕದ ವೃತ್ತಿ ರಂಗಭೂಮಿಯ ಪರಂಪರೆಗೆ ಒಂದು ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟವರು ಅಂದ್ರೆ ಏಣಿಗೆ ಬಾಳಪ್ಪನವರು ಅಂತ. ಈಗ ತಮ್ಮ ಜೀವನದುದ್ದಕ್ಕೂ ಅವರು ಆದರ್ಶವಾಗಿಯೇ ಬದುಕಿದ್ರು, ಹಾಗಾಗಿ ತಮ್ಮ ಅವರ ಬಾಳನ್ನ ನೀವು ಯಾವ ರೀತಿ ಹೇಳ್ತೀರಾ ಸರ್, ಬಾಳಪ್ಪ ಜನವರ ಬಗ್ಗೆ ಹೇಳೋದಾದ್ರೆ?
1: ಬಾಳಪ್ಪನ ಜನವರು ಹೇಳಬೇಕಾದ್ರೆ ಅದೊಂದು ಬಹಳಷ್ಟು ಕಷ್ಟದ ಜೀವಿ. ನೀವು ಅವರು ನಮಗೆ ಹೇಳ್ತಾ ಇದ್ರು ಅದನ್ನೇ ಒಂದು ಅವರ ಬಣ್ಣದ ಬದುಕಿನ ಚಿನ್ನದ ದಿನಗಳು ಅನ್ನೋ ಒಂದು ಪುಸ್ತಕದಲ್ಲಿ ಬರೆಸಿದ್ದಾರೆ. ಏನಂದರೆ ನನ್ನ ತಾಯಿ ಹೊಲದ ಕೆಲಸಕ್ಕೆ ಹೋಗ್ತಿದ್ಲು, ಆದರೆ ಅವಳು ವಯಸ್ಸಾಗಿರೋದ್ರಿಂದ ಜಾಸ್ತಿ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ. ಅರ್ಧ ಕೆಲಸ ಮಧ್ಯಾಹ್ನದೊಳಗೇ ಅಕ್ಕಿಗೆ ಇದಾಗಿಬಿಡ್ತಿತ್ತು, ತೊಂದರೆಯಾಗಿ ಬಿಸಿಲಿಗೆ ಬೌಳಿ ಬೀಳುವಂಗೆ ಆಗ್ತಿತ್ತು. ಅಂದ್ಕೂಡಲೇ ಅವರು ಹೊಲದ ಮಾಲಕರೆಲ್ಲ ನೀ ಮನೆಗೆ ಹೋಗುವ ಇದ್ರೆ ಇರೋಲ್ಲಕ್ಕೆ ಹೋಗು ಕೆಲಸ ಅಂತಿದ್ರು. ಹಿಂಗಾಗಿ ಅರ್ಧ ಕೂಲಿ ಅವಾಗ ಸಿಗ್ತಿತ್ತು. ಅವಾಗ ಎಷ್ಟು ಕೂಲಿ ಅಂದರೆ 1 ರೂಪಾಯಿ 2 ರೂಪಾಯಿ ಅಷ್ಟೇ. ಈಕೆಗೆ 8 ಅಣೆ ಹಿಂಗೆ ಸಿಗ್ತಿತ್ತು ಅವಾಗ. ಅದನ್ನು ಬಂದು ಬಡವರು ರೊಟ್ಟಿ ಮಾಡಿ ತಿನ್ನಿಸೋದು ಬಹಳ ಕಷ್ಟಕ್ಕಿತ್ತು. ಅದನ್ನು ನೋಡಲಾರದೆ ನಮ್ಮ ತಂದೆ ಒಮ್ಮೆ ಕೇಳಿದ್ರಂತೆ, ನಾನು ಒಮ್ಮೆ ನಿನ್ನ ಜೊತೆ ಕೆಲಸಕ್ಕೆ ಬೇಡಪ್ಪ ನೀನು ಸಣ್ಣ ಇಲ್ಲ ಅಂತ ಅವರು ಹಠ ಮಾಡಿದರು. ಹಠ ಮಾಡಿದ ಕೂಡಲೇ ಒಂದು ದಿವಸ ಕರ್ಕೊಂಡು ಹೋದರು. ಕುರ್ಪಿ ತೊಗೊಂಡು ಅಲ್ಲಿ ಕಳೆ ಅಂತ ತೆಗೆದಿರ್ತದೆ, ಅದನ್ನು ತೆಗೆಯುವಾಗ ಅವರಿಗೆಲ್ಲ ಕೈಯಲ್ಲಿ ಗುಳ್ಳಿ ಬಂದುಬಿಟ್ಟು. ಅದನ್ನ ನೋಡಿದವರು ಅವರಿಗೆ ರಾತ್ರಿ ಮಧ್ಯಾಹ್ನ ಬಂದು ಸಂಜೆಗೆ ಬಂದು ಎಣ್ಣೆ ಹಚ್ಚಿ ಅದನ್ನೆಲ್ಲ ಮಾಡಿದ್ರು. ನೋಡಪ್ಪ ಹಿಂಗೆಲ್ಲ ಆಗ್ತೈತಿ, ಮಾಡಬೇಡ ನೀನು ಇದು ಅಂತ. ಆಯಿತು ಅಂತ ಅಂದ್ರೆ ಅವರು ಮರು ದಿವಸದಿಂದ ಹೋಗಲಿಲ್ಲ. ಆದರೆ ಅವತ್ತು ರೊಟ್ಟಿ ಅವರಿಗೆ ಒಂದು ರೊಟ್ಟಿ ಅದರೊಳಗೆ ಅರ್ಧ ರೊಟ್ಟಿ ಅವ್ರು ತಿಂದಿದ್ರು, ಅರ್ಧ ರೊಟ್ಟಿ ಇವ್ರಿಗೆ ಇಟ್ಟಿದ್ದರು. ಅವರಿಗೆ ಅಷ್ಟು ಕಣ್ಣೀರು ಬಂತು, ನಮ್ಮ ತಾಯಿಗೆ ನಾನು ಇಷ್ಟು ತ್ರಾಸು ಕೊಟ್ಟು ನಾನು ಅರ್ಧ ರೊಟ್ಟಿ ತಿನ್ಬೇಕಲ್ಲ, ಅದು ಬೇಡ ನೀನೇ ತಿನ್ನು ಅಂತ ಅಕ್ಕಿಗೆ ಬಿಟ್ಟು ಹೋದೆ. ಅಷ್ಟರೊಳಗೆ ನನ್ನ ಭಾಗ್ಯ ಖುಲಾಸಿತು. ನಾನು ಒಳ್ಳೆಯ ಇದರೊಳಗೆ ಸ್ಕೂಲಿನೊಳಗೆ ಭಾಳ ಹಾಡ್ತಿದ್ದೆ ಕವಿತೆಗಳನ್ನು. ಅಂದ್ಕೂಡಲೇ ನನಗೊಂದು ಅವಕಾಶ ಸಿಕ್ತು. ಊರೊಳಗೆ ಒಂದು ಗಣಪತಿಯ ದೊಡ್ಡಾಟ ಮಾಡಿದರು. ಆ ದೊಡ್ಡಾಟದೊಳಗೆ ಗಣಪತಿ ಪಾತ್ರ ಕೊಟ್ಟರು. ಆ ಗಣಪತಿಗೆ ಒಂದೆರಡು ಹಾಡು ಇರ್ತಿದ್ದು, ಅವನು ಭಾಳ ಚಂದ ಹಾಡಿದೆ ಅಂದ್ಕೂಡಲೇ. ಆಮೇಲೆ ಮಾರ್ಕಂಡೇಯ ಅನ್ನೋ ಒಂದು ನಾಟಕ ಮಾಡಿದರು. ದೊಡ್ಡಾಟ ಆದಮೇಲೆ ಇದು ಮಾರ್ಕಂಡೇಯ ಅನ್ನೋ, ಅದಾದಮೇಲೆ ಲವಕುಶ ಅಂತ, ಲವಕುಶದಲ್ಲಿ ಇವರು ಲವನ ಪಾತ್ರ. ಹೀಗಾಗಿ ಬೇರೆ ಬೇರೆ ಪಾತ್ರ ಮಾಡಿದ ಕೂಡಲೇ ಇದನ್ನು ಈ ಪಾತ್ರ ನೋಡಿದ ಒಬ್ಬ ನಾಟಕ ಕಂಪನಿಯ ಮಾಲೀಕರು, ಆವಾಗ ಚಿಕ್ಕೋಡಿಯೊಳಗಿನ ಶಿವಲಿಂಗ ಶಾಸ್ತ್ರಿಗಳು ಅಂತ, ಇದು 1920 ಇದು ನಾನು. ಹಾಂ, ಆವಾಗ ಅವರು ಬೈಲಂಗಲಕ್ಕೆ ಅವ್ರ ಕಂಪನಿ ಬಂದಿತ್ತು. ಅವ್ರಿಗೆ ಏನಾಗಿತ್ತು ಅಂದರೆ ಭರತನ ಪಾತ್ರ ಮಾಡೋಕ್ಕೆ ಒಬ್ಬ ಇವರು ಬೇಕಾಗಿತ್ತು. ಅವನು ಸಣ್ಣ ವಯಸ್ಸಿನವ. ಇವರು ಭರತನ ಪಾತ್ರ ಇಲ್ಲಿ ಊರೊಳಗೂ ಮಾಡಿದ್ರು, ನಾರದನ ಪಾತ್ರ ಮಾಡಿದರು, ಭರತನ ಪಾತ್ರ ಮಾಡಿದರು. ಹಿಂಗಾಗಿ ಅಲ್ಲಿ ಒಬ್ಬರು ಯಾರೋ ಊರನ್ನು ಅವ್ರು ಹೇಳಿದರು, ಏ ಒಬ್ಬ ಹುಡುಗ ನಮ್ಮ ಊರಾಗ ಭಾಳ ಚಲೋ ಪಾತ್ರ ಮಾಡ್ತಾನೆ ರೀ, ಅವ್ನು ಬೇಕಾದ್ರೆ ನೀವು ಕರ್ಕೊಂಡು ಇದನ್ನು ಮಾಡಿರಿ ಅಂತ. ಅವರೇ ಸ್ವತಃ ಬಂದರು, ನೋಡಿದರು, ಏನಪ್ಪ ನೀವು ಮಾಡ್ತೇನೋ ಅಂತ. ಮಾಡ್ತೇನೆ ಇವರು ಅಂದರು. ಬಟ್ ತಾಯಿ ಇಲ್ಲ ರೀ, ನನಗೆ ಮಗನ್ನ ಕಟ್ಕೊಳ್ಳೋ ಬಿಟ್ಟು ಕಳಕ್ಕಾಗೋದಿಲ್ಲ, ಯಾಕಂದರೆ ಹಿರೇಮಗ ಒಬ್ಬನೇ ಒಬ್ಬ ಹಿರೇಮಗ ಇದ್ದ, ಅವನು ತೀರ್ಕೊಂಡಿದ್ದ ಅಷ್ಟರೊಳಗೆ. ಹೀಗಾಗಿ ಅವ್ರಿಗೆ ಅವನು ಬಿಟ್ಕೊಡಕ್ಕೆ ತೊಂದರೆ ಆಗಿತ್ತು. ಇವು ಹಠ ಮಾಡಿದ್ರಿಂದ ಮತ್ತು ಊರೊಳಗೆ ಎಲ್ಲರೂ ಇಲ್ವಾ ನಿನ್ನ ಮಗ ದುಡ್ಕೊಂಡು ಬರ್ತಾನ, ನಿನಗೂ ಕಷ್ಟ ಪರಿಹಾರ ಆಕತಿ, ಒಂದು ಸ್ವಲ್ಪ ಇದನ್ನು ಮಾಡಿಕೊಡು, ಆವಾಗ ಅವಾಗ ಬೇಕಾದ್ರೆ ಬರ್ತಾನೆ, ಇಲ್ಲ ನೀನೇ ಅಲ್ಲೇ ಹೋಗಿ ನೋಡೋಣ ಅಂತ ಹೇಳಿದರು. ಹಿಂಗಾಗಿ ಆವಾಗಿನಿಂದ ಆ ಕಷ್ಟದ ಜೀವನ ಏನು ಇದಾಯಿತು, ಬರಬರ್ತಾ ಅವರಿಗೆ ಒಂದು ಸ್ವಲ್ಪ ನಾಲ್ಕು ದುಡ್ಡು ಬರಲಿಕ್ಕಿತ್ತು. ಬೇರೆ ಬೇರೆ ಕಂಪ್ನಿಯೊಳಗೆ ಆ ಕಂಪ್ನಿ ಮುಚ್ಚಿದ ಮೇಲೆ ಮತ್ತೊಂದು ಕಂಪ್ನಿ, ಈಗ ಬೇರೆ ಕಂಪ್ನಿಯೊಳಗೆ ಪಾತ್ರ ಮಾಡ್ತಾ ಮಾಡ್ತಾ ಸ್ವಲ್ಪ ಕೈಯೊಳಗೆ ದುಡ್ಡು ಬಂತು. ಸ್ವತಃನೇ ದುಡ್ಡು ಮಾಡಿದರು, ಇದು ಕಂಪ್ನಿ ಮಾಡಿದರು. ಅಷ್ಟೇ ಅಲ್ಲ, ಕಂಪ್ನಿ ಮಾಡಿ 40 ಜನರಿಗೆ ಊಟ ಹಾಕಿದರು. ಆಮೇಲೆ ಜನರಿಗೆ ಬೇಕಾದ ಒಳ್ಳೆಯ ನಾಟಕಗಳನ್ನು, ಇವರಿಗೆ ಅಶ್ಲೀಲ ಅಥವಾ ದ್ವಂದ್ವಾರ್ಥದ ಪಾತ್ರಗಳ ನಾಟಕ ಇವರಿಗೆ ಇಷ್ಟ ಆಗ್ತಿರಲಿಲ್ಲ ಅಂಥೇಳಿನೇ ಇವರು ಬೇಗ ಕಂಪ್ನಿ ಮುಚ್ಚಬೇಕಾಯಿತು. ಯಾಕಂದರೆ ಇವರು ಕಂಪ್ನಿ ಮುಚ್ಚುವ ಟೈಮ್ಗೆ ಅಂಥ ಕಂಪ್ನಿಗಳ ನಾಟಕಗಳು ಬರಲಿಕ್ಕತ್ತಿದ್ವು, ಜನರು ಆ ಕಡೆ ಆಕರ್ಷಿತ ಆಗಕತ್ತಿದ್ರು. ಅದರಿಂದ ಇವರು ಬೇಗನೆ ಕಂಪ್ನಿ ಮುಚ್ಚಿದ್ರು. ಯಾಕೆ ಕಂಪ್ನಿ ಮುಚ್ಚಿದ್ರೆ ಅಂದರೆ ಇದನ್ನೇ ಹೇಳ್ತಾರೆ ಅವರು, ನನಗೆ ಈಗಿನ ಇಂಥ ನಾಟಕಗಳ ಜೊತೆ ಸಂಘರ್ಷ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು 4 ದುಡ್ಡು ಆ ಗಳಿಸೋದನ್ನು ಬೇಡ, ಪಾಪ ನನ್ನ ಕಂಪ್ನಿ ಜೊತೆಗಿರೋರಿಗೇನು ಹೊಟ್ಟಿಗೆ ಹಾಕಬೇಕು, ಅವ್ರಿಗೂ ಅದನ್ನು ಬೇಡ, ಅವರು ಬೇರೆ ಕಂಪ್ನಿಗೆ ಹೋಗಿ ದುಡ್ಕೊಳ್ಳಿ ಅಂಥೇಳಿ ಇದನ್ನು ಮಾಡಿ ಕಂಪ್ನಿಗೆ ಮುಚ್ಚಿ ಅವರು ತಮ್ಮ ಇದಕ್ಕೆ ಊರಿಗೆ ಬಂದರು.
2: ಸರಿಗ, ತಮಗೆ ಬಾಳಪ್ಪಜ್ಜನವರ ಯಾವ ಒಂದು ಗುಣ ತುಂಬ ಇಷ್ಟ ಆಗುತ್ತೆ ಅಂತ, ಮೇರು ಪರ್ವತದ ಒಬ್ಬ ಮಗನಾಗಿ ಜನಿಸಿದ್ದಕ್ಕೆ ಎಷ್ಟು ಹೆಮ್ಮೆ ಇದೆ ತಮಗೆ?
1: ಅಲ್ಲ, ಹಂಗೆ ನೋಡಿದ್ರೆ ಯಾವುದೇ ಮಗ, ದೊಡ್ಡ ವ್ಯಕ್ತಿಯ ಮಗ ಆದವನಿಗೆ ಅವನಿಗೆ ಹೆಮ್ಮೆ ಇದ್ದೇ ಇರ್ತದೆ. ಅದೇ ರೀತಿ ನನಗೂ ಒಂದು ಹೆಮ್ಮೆ ಇಂಥ ದೊಡ್ಡ, ಎಸ್ಪೆಷಲಿ ಅವರು ನಿವೃತ್ತ ಅಂದರೆ ಕಂಪ್ನಿ ಮುಚ್ಚಿ ಇದಾದಮೇಲೆ ಬಹಳಷ್ಟು ಪ್ರಶಸ್ತಿಗಳು ಅವ್ರಿಗೆ ಬಂದವು. ನಾಡೋಜ ಪ್ರಶಸ್ತಿ ಬಂತು, ಕರ್ನಾಟಕ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಬಂತು, ಆಮೇಲೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಬಂತು, ಆಳ್ವಾಸ್ ವಿರಾಸ ಪ್ರಶಸ್ತಿ ಬಂತು, ಆಮೇಲೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂತು. ಆವಾಗೆಲ್ಲ ನನ್ನ ಕರ್ಕೊಂಡು ಹೋಗ್ತಿದ್ರು ಅವರು. ಅದನ್ನು ನೋಡಿ ಎಂಥ ನಾನು ಎಂಥ ನನ್ನ ಇದು
2: ಭಾಗ್ಯ
1: ಅಂತ ನನಗೆ ಅನಿಸ್ತಿತ್ತು. ಅದನ್ನು ಕಣ್ಣು ತುಂಬ ನೋಡೋದು ಭಾಗ್ಯ ನನಗೂ ಇರ್ತಿತ್ತು. ಹಿಂಗಾಗಿ ನನಗೆ ಹೆಮ್ಮೆ, ಸಹಜವಾಗಿನೇ ಹೆಮ್ಮೆ ಇರ್ತಿತ್ತು.
2: ಸರ್, ಇನ್ನು ಈಗ ಬಾಳಪ್ಪಜ್ಜನವರು ತಾವು ವೃತ್ತಿಯಲ್ಲಿ ಅನುಭವಿಸಿದಂತಹ ನೋವು ತಮ್ಮ ಮಕ್ಕಳಿಗೆ ತಟ್ಟಬಾರ್ದು ಅಂತೇಳಿ ನಿಮ್ಮನ್ನೆಲ್ಲ ಒಂದು ಕಲಾರಂಗದಿಂದ ದೂರನೇ ಇಟ್ರು. ನಿಮ್ಗೆ ಯಾವಾಗೂ ಅನಿಸ್ಲಿಲ್ವಾ ಸರ್ ನಾನು ಒಂದು ರಂಗಕರ್ಮಿ ಆಗ್ಬೇಕು ನನ್ನ ತಂದೆ ಹಾಗೆ?
1: ಅನಿಸ್ತಾ ಇತ್ತು, ಯಾಕಂದ್ರೆ ಅದು ಬಹಳ ಆಕರ್ಷಣೆ ನೋಡ್ರಿ. ಒಂದು ಒಳ್ಳೆ ಡಯಾಗ್ ಹೇಳಿದ್ರೆ, ಒಂದು ಒಳ್ಳೆ ಅಭಿನಯ ಮಾಡಿದ್ರೆ ಜನರು ಚಪ್ಪಾಳೆ ತಟ್ಟಿ ನಮ್ಗೆ ಅಷ್ಟೇ ಅಲ್ಲ, ಮತ್ ಅವಾಗ ಆಯಾರ ಅಂತ ಕೊಡ್ತಿದ್ರು, ನನ್ನ ಕರೆದೇ ನಿಮಗೆ ಇಷ್ಟು ಆಯಾರ ಕೊಡ್ತಿದ್ರಲ್ಲ, ಏ ನಾನು ಒಬ್ಬ ಒಳ್ಳೆಯ ನಟ ಆಗಬೇಕು, ಒಳ್ಳೆಯ ಇದಾಗಬೇಕು ಅಂತ ಅನಿಸ್ತಿತ್ತು. ಆದರೆ ತಂದೆಯವರ ಒತ್ತಾಯಕ್ಕೋಸ್ಕರ ನಾವು ಅದನ್ನು ತ್ಯಾಗ ಮಾಡಿ, ಅದು ತ್ಯಾಗ ಅಂತಿರೋ ಅಥವಾ ಏನಂತಿರೋ ಅದು ಬೇಡ, ಅಷ್ಟು ದೊಡ್ಡ ಶಬ್ದ ಉಪಯೋಗ ಮಾಡೋದು ಬೇಡ ಅಂತೆ ನಾನು. ಅದಕ್ಕೆ ನಮ್ಮನ್ನು ಅವರು ದೂರಿಟ್ಟು ನಮಗೆ ಶಾಲೆಗೆ ಕಾಲೇಜಿಗೆ ಕಳಿಸಿ ನಮ್ಮನ್ನು ಒಂದು ವೃತ್ತಿಗೆ ಅದನ್ನು ಇದು ಮಾಡಬೇಕು ಅನ್ನೋದಕ್ಕೆ ನಮ್ಮನ್ನು ಆ ಮಟ್ಟಿಗೆ ತಂದಿಟ್ರು.
2: ಮುಂದೆ ಯಾವಾಗಲೂ ನೀವು ನಾಟಕದಲ್ಲಿ ಪಾತ್ರ ಮಾಡಲೇ ಇಲ್ವಾ ಸರ್? ಹೇಗೆ?
1: ಅದಾದಮೇಲೆ ನಾನು ನಾಟಕದಲ್ಲಿ ಪಾತ್ರ ಮಾಡಲಿಲ್ಲ, ಯಾಕೆಂದರೆ ಒಮ್ಮೆ ದೊಡ್ಡವ ಆದಮೇಲೆ ನಾನು ವೃತ್ತಿಗೇ ಅಂಟಿಕೊಂಡಿದ್ದರಿಂದ ನನಗೆ ಯಾವುದೇ ಪಾತ್ರ ಮಾಡುವ ನಾಟಕದಲ್ಲಿ ಪಾತ್ರ ಮಾಡುವ ಅವಕಾಶ ಬರಲಿಲ್ಲ, ಮತ್ತು ನಾನು ಮಾಡಲಿಲ್ಲ.
2: ಸರ್, ಸಿನಿಮಾದಲ್ಲೂ ಕೂಡ ತಾವು ನಟಿಸಿದ್ದೀರಾ ಅಂತ ಕೇಳಲ್ಪಟ್ಟೆ, ಆ ಒಂದು ಅನುಭವ ಯಾವ ರೀತಿ ಇತ್ತು?
1: ಅದೊಂದು ಆಕಸ್ಮಿಕ ನನಗೆ ಇದು. ಇಲ್ಲಿ ಬೆಳಗಾವಿಯ ಒಬ್ಬ ಇವರು MLA ಸಂಜಯ್ ಪಾಟೀಲ್ ಅಂಥೇಳಿ, ಅವರು ಒಂದು ಪಿಕ್ಚರ್ ತೆಗಿಬೇಕು ಅಂತ. ಅವರಿಗೆ ಮನದ ಆಸೆ ಏನಿತ್ತು ಅಂದರೆ ಆ ಪಿಕ್ಚರ್ ಹಿಂಗಿತ್ತಲ್ಲ, ಅದೊಂದು ಬಹಳ ಒಳ್ಳೆಯದು ಇರಬೇಕು ಅಂತ. ಆವಾಗ ಮೂಲತಃ ಬೆಳಗಾವಿಯವರೇ ಆಗಿದ್ದ ಒಬ್ಬ ನಿರ್ದೇಶಕರು, ಈಗ ಸದ್ಯ ಬೆಂಗಳೂರಲ್ಲಿದ್ದಾರೆ, ರವೀಂದ್ರ ಅಂತ, RR ರವೀಂದ್ರ. ಅವರು ಒಂದು ಕಥೆ, ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದರು. ಅದು ಏನು ಅಂದರೆ, ಒಬ್ಬ ಹಳ್ಳಿಗಾಡಿನ ಮುಗ್ಧ ಹೆಣ್ಣು ಮಗಳು, ಅವಳು ಹಲಿಗೆ ಬಾರಿಸೋವನ ಹೆಂಡತಿ. ಹಳ್ಳಿಯೊಳಗೆ ಸತ್ತವ್ರ ಮುಂದೆ ಹೆಣ ಒಯ್ಯುವಾಗ, ಶವ ಒಯ್ಯುವಾಗ ಅವರು ಬಾರಿಸ್ಕೊತ ಇರ್ತಾರೆ. ಅಂಥವನ ಹೆಂಡತಿಯ ಪಾತ್ರ ಅದು. ಅದು ಆ ತಿರುವು ಹಿಂಗೆ ಬರ್ತದಲ್ಲ, ಅವಳ ಸ್ವಲ್ಪ ನೋಡಲಿಕ್ಕೆ ಅವಳ ಸುಂದರ ಇರ್ತಾಳೆ, ಹಿಂಗಾಗಿ ಹಳ್ಳಿಯ ಕೆಲವು ಇವರು ಅವಳ ಬಗ್ಗೆ ಆಕರ್ಷಿತ ಆಗ್ತಾರೆ. ಅಲ್ಲಿಯ ಒಬ್ಬ ಪಿ ಎಚ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ನ ಒಬ್ಬ ಡಾಕ್ಟರು ಇವಳಿಗೆ ಇವಳನ್ನ ಮೋಹ ಮಾಡಿ ಅವಳ ಬಗ್ಗೆ ಬಹಳಷ್ಟು ಇದನ್ನ ಗಳಿಸ್ತಾನೆ. ಆಕಿನ್ನ ಏನೇನೋ ನೇಮ ಮಾಡಿ ಆಕಿನ್ನ ಮಗ ಸಿಕ್ಕಿದ್ದಾಗ ಅಲ್ಲಿ ದವಾಖಾನಿಗೆ ಬಂದಾಗ ಅವನಿಗೆ ಔಷಧ ಕೊಡುವ ನೆಪದಲ್ಲಿ ಆಕಿನ್ನ ಮುಟ್ಟಾಕೆ ಹೋಗುದು, ಇವನ್ನೆಲ್ಲ ಮಾಡ್ತಾನೆ. ಆಕೆ ಅದಕ್ಕೆ ವಿರೋಧ ಮಾಡ್ತಾಳೆ. ಹಿಂಗಾಗಿ ಅವನಿಗೆ ಅದು ವಿರೋಧ ಆದ ಕೂಡಲೇ ಅವನು ಏನು ಮಾಡ್ತಾನೆ ಅಂದರೆ ಊರು ತುಂಬ ಒಂದು ಇದನ್ನ ಹರಡಿಸ್ತಾರೆ ಅವರು,
2: ಅಪಪ್ರಚಾರ.
1: ಅಪಪ್ರಚಾರ ಏನು ಮಾಡ್ತಾನಂದ್ರೆ ಇವಳಿಗೆ ಏಡ್ಸ್ ಇದೆ, ಇವಳನ್ನ ಯಾರು ಮುಟ್ಟಬಾರ್ದು ಅಂದರೆ ಹಳ್ಳಿ ಜನರಿಗೆ ಮುಟ್ಟಿದ್ರೆ ಏಡ್ಸ್ ಬರ್ತೈತಿ ಅನ್ನೋ ಕಲ್ಪನೆಯೂ ಇರಲಿಲ್ಲ. ಮುಟ್ಟಬಾರ್ದು, ಅವಳನ್ನ ಊರಿನಿಂದ ದೂರ ಇಡಬೇಕು. ಹಿಂಗಂದಾಗ ಹಳ್ಳಿ ಜನ ಎಲ್ಲ ಗ್ರಾಮ ಪಂಚಾಯತಿ ಇವ್ರಿಗೆಲ್ಲ ಹೋಗಿ ಮೆಂಬರ್ಸು ಅಧ್ಯಕ್ಷರಿಗೆ ಗಂಟು ಬೀಳ್ತಾರೆ, ಹಿಂಗೆ ಹಿಂಗೆ ಇವಾಗ ಡಾಕ್ಟರ್ ಅನ್ನಾಕತ್ತಾರ ರೀ, ಮತ್ತು ಹೆಂಗೆ ಮಾಡೋದು ಇವಳನ್ನ ಊರಾಗೆ ಹೆಂಗೆ ಇಟ್ಕೊಳ್ಳೋದ್ರಿ, ನಾವು ನಮಗೆಲ್ಲ ತೊಂದರೆ ಆಗ್ತಿತ್ತಲ್ಲ ಮಕ್ಕಳಿಗೆ ನಮ್ಮ ಹೆಂಗಸರಿಗೆ ನಮಗೆ ಅಂದಾಗ ಅವರ ಪಂಚಾಯತಿಯವರು ಒಂದು ನಿರ್ಣಯ ಮಾಡಿ ಹಿಂಗಾರ ನೀನು ಒಂದು ಗುಡ್ಡ ದೂರ ಗುಡ್ಡದ ಮೇಲೆ ಶೂಟಿಂಗ್ ಇದು ಅಲ್ಲಿ ಒಂದು ಗುಡಿಸ್ಲ ಹಾಕ್ಕೊಂಡು ಇರಬೇಕು, ಅಲ್ಲಿ ನೀನು ನಿನ್ನ ಗಂಡನು ಬೇಕಾದ್ರೆ ಅಲ್ಲಿ ಬರೋಲೆಕ್ಕ ಅಲ್ಲಿ ನೀನು ಇದು ಮಾಡಬೇಕು. ಒಬ್ಬ ಮಗ ಇರ್ತಾನೆ. ಆಮೇಲೆ ಅದು ಅವ್ರನ್ನ ದೂರಿಟ್ಟ ಮೇಲೆ ಮಗ ಸ್ಕೂಲಿಗೆ ಹೋಗ್ಬೇಕು. ಆದರೆ ಸ್ಕೂಲ್ ಮಾಸ್ಟರು ಅವ ಬಹಳ ಒಳ್ಳೆಯವ ಇರ್ತಾನೆ, ಈ ಏಡ್ಸು ಇದು ಇಂಥದ್ದು ಏನು ಅವ ಇದನ್ನ ಮಾಡೋದಿಲ್ಲ, ಇವ್ ಒಳ್ಳೆಯ ಇದನ್ನು ಶಾಲೆ ಕಲಿಸ್ಕೊಂತ ಇರ್ತಾನೆ. ನಂದು ಅದರಲ್ಲಿ ಒಂದು ಗೌಡನ ಪಾತ್ರ, ನಮ್ಮ ತಂದೆಯವ್ರದ್ದು ಊರ ಹಿರಿಯನ ಯಜಮಾನನ ಪಾತ್ರ. ಅವ ಅಂಥ ಒಳ್ಳೆಯ ಸಿನಿಮಾ ಕಥೆಯು ಇದ್ದದ್ದನ್ನು ನನಗೂ ಕೇಳಿದಾಗ ನನಗೂ ಯಾಕೆ ಇದ್ರಾಗ ಪಾತ್ರ ಮಾಡಬಾರ್ದು. ಅಷ್ಟರೊಳಗೆ ಆ ನಿರ್ದೇಶಕರೇ ನಾನು ಕೇಳಿದರು, ನೀವು ಇದ್ರಾಗ ಒಂದು ಪಾತ್ರ ಮಾಡ್ತೀರೇನೋ, ನಿಮ್ಗೆ ಅವಕಾಶ ಕೊಡ್ತೇನೆ ಅಂದರು. ಸರ್ ಭಾಳ ಒಳ್ಳೇದಾಗ್ತದೆ ರೀ, ಯಾಕಂದ್ರೆ ನನಗೂ ಅನುಭವ ಇದೆ, ಹಿಂದೆ ಬಾಲ ಪಾತ್ರ ಮಾಡಿದ್ದು ಮಾಡ್ತೇನೆ ರೀ ಅಂದೆ. ಹಂಗಾರೆ ಮಾಡಿರಿ ಅಂದರು. ಹಂಗಾರೆ ಏನು ಅಂತ ಅಲ್ಲಿ ಊರುಗೌಡನ ಗೆಳೆಯನ ಪಾತ್ರ ಅದು. ಅಂದರೆ ಊರುಗೌಡನ ತಾಯಿ ಒಂದು ದಿವಸ ಹೊಲಕ್ಕೆ ಹೋಗಿರ್ತಾಳೆ, ಕಬ್ಬಿನ ಹೊಲದಿಂದ ಬರುವಾಗ ಅಕ್ಕಿ ಬೌಳಿ ಬಿದ್ದು ಬಿಸಿಲಿಗೆ ಕೆಳಗೆ ಬೀಳ್ತಾಳೆ. ಅಷ್ಟರೊಳಗೆ ಹರಿಜನ ಅಂದರೆ ಅವ ಹಲಿಗೆ ಬಾರಿಸೋವನ ಇದಿರ್ತಾರಲ್ಲ ಹೆಣ್ತಿರ್ತಾಳಲ್ಲ, ಆಕೆ ಹೊಲದಿಂದ ಆಕೆಗೆ ಕೂಲಿ ಮಾಡಿ ಬರುವಾಗ ಇವನು ನೋಡಿ ಎಬ್ಬಿಸಿ ಆಕಿನ ಕರ್ಕೊಂಡು ಬಂದು ಮನೆಗೆ ಬಿಡ್ತಾಳೆ. ಊರೊಳಗೆಲ್ಲ ಏನು ಸುದ್ದಿ ಹರಿಜನರು ಈಕೆ ಮುಟ್ಟಿದ್ಲು ಅಂತ ಸುದ್ದಿ ಆಗ್ತೈತಿ. ಅಷ್ಟರೊಳಗೆ ಅವ ಮಗ ಏನು ಮಾಡ್ತಾನೆ, ಆಕೆಗೆ ಬಿಸಿಲಾಗಿ ಬಂದಲ್ಲ ಅಂದ ಕೂಡಲೇ ತಣ್ಣೀರು ಸುರಿ ಬಿಡ್ತಾನೆ. ಅದು ಬಿಸಿಲು ಮತ್ತು ಕೋಲ್ಡ್ ಆ ಶೀತ ಆಗಿರೋದ್ರಿಂದ ಆಕೆ ಅಲ್ಲೇ ಸಡನ್ನಾಗಿ ಇದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಡ್ತಾಳೆ. ಊರೊಳಗೆ ಏನು ಮುಟ್ಟಿದ್ರು, ಈಕೆ ಮುಟ್ಟಿದ್ರಿಂದ ಆಕೆ ಸತ್ತಲು ಅನ್ನೋ ಅದು ಒಂದು ಇದು ಬೆಳೆದು ಬಿಡ್ತದೆ. ಹೀಗಾಗಿ ಊರು ಜನರೆಲ್ಲ ಮತ್ತಷ್ಟು ಆಕ್ರೋಶ ಆಗಿ ಈಕಿನ ಮತ್ತೆ ಊರ ಹೊರಗೆ ಕಳಿಸಿಬಿಡ್ತಾರೆ. ಆ ಗೆಳೆಯನ ಪಾತ್ರ ಅಂದರೆ ನಾನು ಗೆಳೆಯ ಅಂದರೆ ನಾನು ಮತ್ತು ಅವಂಗ ಗೌಡನಿಗೆ ನಾನು ಅವನ ಹೂವಲ್ಲಿ ನಾನು ಹುಂಕರಿಸಲೇಬೇಕು, ಅವನು ಹೇಳಿದಂಗೆನೆ ಕೇಳಬೇಕು. ನಾನು ಈಕಿನ್ನ ಬೈದು ಈಕಿನ್ನ ಗಿಡಕ್ಕೆ ಕಟ್ಟಿ ಹೊಡಿರಬೇಕು ಅಂತೇಳಿ ಹಿಂಗೆಲ್ಲ ನನ್ನ ಡೈಲಾಗ್ಗಳು ಇರ್ತಿದ್ದು. ಅದು ಒಂದು ಪಾತ್ರ ಮಾಡಿದೆ, ಅದು ನಾನು ಒಳ್ಳೆಯ ಸಕ್ಸಸ್ ತಂದಿದ್ದು. ಸಂಗೀತ ಕಟ್ಟಿಯವರು ಒಂದು ಒಳ್ಳೆಯ ಹಾಡು ಇದರಲ್ಲಿ ಹಾಡು ಹಾಡಿದ್ದಾರೆ. ಆಮೇಲೆ ಎಲ್ಲ ಶೂಟಿಂಗ್ ಆಗಿರೋದು ಎಲ್ಲ ಇಲ್ಲೇ ಬೆಳಗಾವಿಯ ಸುತ್ತಮುತ್ತ, ಅದು ಮತ್ತು ಉತ್ತರ ಕನ್ನಡದ ಭಾಷೆ. ಅದಕ್ಕಾಗಿ ಈ ಪಿಕ್ಚರ್ಗೆ ಈ ಸಿನಿಮಾಕ್ಕೆ ಆ ವರ್ಷದ ಶ್ರೇಷ್ಠ ಪಿಕ್ಚರು ಅಂಥೇಳಿ ಒಂದು ಪ್ರಶಸ್ತಿನೂ ಬಂತು.
2: ಅಂದರೆ ನಿಮಗೆ ಸಿನಿಮಾದ ಅನುಭವ ಒಂದು ತೃಪ್ತಿ ತಂದು
1: ಕೊಡ್ತಲ್ಲ. ಆದರೆ ಕ್ಯಾಮ್ರಾ ಮುಂದೆ ನಿಂತು ಆ ಡೈಲಾಗ್ ಹತ್ತು ಸಲ ಟೇಕ್ಆಫ್ ಮಾಡೋದು, ಇದು ಇನ್ನೂ ಒಂದು ಮಾಡಬೇಕು ಅಂತ ಹೇಳಿ ಅಂತಿದ್ರಲ್ಲ, ಅದು ಸ್ವಲ್ಪ ನಮಗೆ ಬೇಜಾರು ಬಿಡ್ತಿತ್ತು. ನಾಟಕದೊಳಗೆ ಅದು ಆ ರೀತಿ ಇರ್ತಿರಲಿಲ್ಲ. ಆದರೆ ನಾಟಕದ ಇದೇ ಬೇರೆ, ಅಲ್ಲಿ ನಾವು ಇಮಿಡಿಯೇಟ್ ನಮ್ಮ ಡೈಲಾಗ್ ಹೇಳಿದ ಕೂಡಲೇ ನಮಗೆ ಅದರ ಪ್ರತಿಫಲ ಬಂದುಬಿಡ್ತಿತ್ತು ಪ್ರೇಕ್ಷಕರ ಚಪ್ಪಾಳಿಯಿಂದ. ಇಲ್ಲಿ ಹಾಗಿಲ್ಲ, ಆ ಸಿನಿಮಾ ನೋಡಿದ ಮೇಲೆ ಅವನು ನನ್ನ ಪಾತ್ರ ಅವ್ರಿಗೆ ಇಷ್ಟ ಆತಂದ್ರೆ ನನಗೆ ಚಪ್ಪಾಳೆ ಹೊಡಿತಿದ್ರು. ಹಿಂಗಾಗಿ ಒಂದು ರೀತಿಯಿಂದ ನಾಟಕನೇ ಒಳ್ಳೆಯದು ಶ್ರೇಷ್ಠ ಅಂತ ಹಿಂಗೆ ಅನಿಸ್ತದೆ ನನಗೆ.

0: ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಸುಭಾಷ್ ಏಣಿಗೆಯವರು. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಿಮೋನಿಯಾ ಬಗ್ಗೆ ವಿವರವಾದ ಮಾಹಿತಿಯನ್ನ, ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಿದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಜೆಎನ್ ಮೆಡಿಕಲ್ ಕಾಲೇಜ್ ಕನ್ಸಲ್ಟೆಂಟ್ ಚೆಸ್ಟ್ ಫಿಸಿಷಿಯನ್ KLE's ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯಿಂದ ಡಾಕ್ಟರ್ ಜ್ಯೋತಿ ಹಟ್ಟಿಹೊಳಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್.
1: ನಮಸ್ಕಾರ, ಹಾಗೂ ನನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.
0: ನಿಮೋನಿಯಾ ಅಂದ್ರೆ ಏನು, ಅಲ್ಲಿಂದ ಆರಂಭ ಮಾಡೋಣ.
1: ಸರಿ, ನಿಮೋನಿಯಾ ಇದು ದೇಹದ ಯಾವ ಭಾಗಕ್ಕೆ ಬರುತ್ತದೆ ಅನ್ನೋದನ್ನ ಫಸ್ಟ್ ನಾನು ನಿಮ್ಗೆಲ್ಲ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ನಿಮೋನಿಯಾ ಬರೋದು ಶ್ವಾಸಕೋಶಗಳಿಗೆ. ಎಲ್ಲರೆಲ್ಲೂ ನಮ್ಮಲ್ಲಿ ಎರಡು ಶ್ವಾಸಕೋಶಗಳುಂಟು. ಸೊ ಶ್ವಾಸಕೋಶದ ಯಾವುದೇ ಭಾಗಕ್ಕೆ ಇನ್ಫೆಕ್ಷನ್ ತಗುಲಿಕೊಂಡಾಗ ಅದಕ್ಕೆ ನಾವು ನಿಮೋನಿಯಾ ಅಂತ ಹೇಳ್ತೀವಿ. ಇದು ಒಂದು ತುಂಬಾ ಗಂಭೀರವಾದ ಕಾಯಿಲೆ. ಸರಿಯಾಗಿ ಟ್ರೀಟ್ಮೆಂಟ್ ಪಡೆದುಕೊಳ್ಳಿಲ್ಲ ಅಂತಂದ್ರೆ ಇದು ತನ್ನ ತೀವ್ರತೆಯನ್ನು ತಲುಪಿ ತುಂಬಾ ಗಂಭೀರವಾದ ಕಾಯಿಲೆ ಆಗುವ ಸಂಭವವಿದೆ. ಸೊ ಈ ತರ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡು ನೀವು ಇವತ್ತು ಕಾರ್ಯಕ್ರಮ ತಗೊಂಡಿದ್ದಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ.
0: ನಿಮ್ಮ ಸಮಯ ಅಂಡ್ ನೀವು ಇಲ್ಲಿ ಬಂದು ವಿವರವಾಗಿ ಉತ್ತರ ಕೊಡ್ತೀರಾ, ಅದಕ್ಕೆ ನಾವು ಧನ್ಯವಾದ ಹೇಳಬೇಕು. ಆಕ್ಚುಯಲ್ ಆಗಿ ನೋಡಿದ್ರೆ ಸೊ ಕಾರಣಗಳು, ಕಾರಣಕ್ಕಿಂತ ಮುಂಚೆ ಲಕ್ಷಣಗಳು ಯಾವುವು? ಯಾಕೆಂದ್ರೆ ಸಾಮಾನ್ಯವಾಗಿ ನ್ಯೂಮೋನಿಯಾ ಅಂದ್ರೆ ಇನ್ ಲೇಮೆನ್ಸ್ ಲ್ಯಾಂಗ್ವೇಜ್ ಕಪ ತುಂಬೈತಪ್ಪ.
1: ಕರೆಕ್ಟ್.
0: ಅದನ್ನ
1: ಸೊ ಡೆಫಿನೆಟ್ಲಿ ಬಹಳಷ್ಟು ಪೇಷಂಟ್ಸ್ ನಮ್ಗೆ ರೋಗಿಗಳು ಇವತ್ತು ಬಹಳ ಸರ್ವೇ ಸಾಮಾನ್ಯವಾಗಿ ಕಫ ತುಂಬಿದೆ ಎದೆಯಲ್ಲಿ ಅಂತ ಬರ್ತಾರೆ. ಸೊ ಎಲ್ಲಾ ಕಫ ತುಂಬಿರೋದು ನಿಮೋನಿಯಾ ಅಲ್ಲ, ಬಟ್ ಯೆಸ್, ನಿಮೋನಿಯಾದಲ್ಲಿ ಕಫ ತುಂಬಿರುವುದು ನಿಜ. ಆದ್ರೆ ನಿಮಗೇನೇನು ಅನ್ಸುತ್ತೆ ಅದೆಲ್ಲ ನಿಮೋನಿಯಾ ಇರ್ಲಿಕ್ಕಿಲ್ಲ. ಸೊ ಬೇಸಿಕಲಿ ನಿಮೋನಿಯಾ ಪೇಷಂಟ್ಗಳು ನಮ್ಮಲ್ಲಿ ಹೇಗೆ ಕಾಣಿಸ್ಕೊಂಡು ಬರ್ತದೆ, ಏನ್ ಗುಣಲಕ್ಷಣಗಳನ್ನ ಇಟ್ಕೊಂಡು ಬರ್ತವೆ ಪೇಷಂಟ್ಸ್ ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ಒಂದನೇದಾಗಿ ಜ್ವರ, ಅದು ಚಳಿ ಜ್ವರ ಹೆಚ್ಚಾನ್ ಹೆಚ್ಚು ಕಾಣ್ಕೊಂಡು ಬರ್ತದೆ. ಫೀವರ್ ವಿತ್ ಚಿಲ್ಸ್ ಅಂತ ನಾವೇನ್ ಹೇಳ್ತೀವಿ ಈ ತರ ಜ್ವರ, ಅಥವಾ ಫೀವರ್ ವಿತ್ ಚಿಲ್ಸ್ ತರ ಬರ್ಬೋದು. ಜ್ವರ ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನ ಮಟ್ಟದ ಲೋ ಗ್ರೇಡ್ ಫೀವರ್ಕ್ಕಿಂತ ಜಾಸ್ತಿನೂ ಹೆಚ್ಚಿನ ಹೈ ಗ್ರೇಡ್ ಫೀವರ್ ಇಂದ ಪ್ರೆಸೆಂಟ್ ಆಗೋದೆ ತುಂಬಾ ಜಾಸ್ತಿ. ಜ್ವರ ಅಲ್ಲದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಗುಣಲಕ್ಷಣ ಅಂತಂದ್ರೆ ಕೆಮ್ಮು ಮತ್ತೆ ಕಫ, ಇದು ಎರಡು ಪೇಷಂಟ್ ಅಲ್ಲಿ ಸಹಜವಾಗಿ ಕಾಣ್ಕೊಂಡು ಬರ್ತೀವಿ. ಬಹಳಷ್ಟು ಸತಿ ಕೆಮ್ಮು ಕಫದೊಂದಿಗೆ ಹೊಂದ್ಕೊಂಡಿರ್ತದೆ, ಎಷ್ಟೊಂದ್ಸತಿ ಒಣ ಕೆಮ್ಮುನು ಇರ್ಬೋದು. ಇದು ಸರ್ವೇ ಸಾಮಾನ್ಯವಾಗಿ ಇದೇ ನಿಮೋನಿಯಾ ಸ್ವಲ್ಪ ಪ್ರೋಗ್ರೆಷನ್ ಮುಂದಿನ ಹಂತ ತಲುಪೋ ಸ್ಥಿತಿಯಲ್ಲಿ ಪೇಷಂಟ್ ನಮ್ಗೆ ಉಸಿರಾಟದ ತೊಂದರೆ, ಬ್ರೆತ್ಲೆಸ್ನೆಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಅಥವಾ ಡಿಸ್ನಿಯಾ ಅಂತ ಹೇಳ್ತೀವಿ, ಅಂದ್ರೆ ಉಸಿರಾಟದ ಗತಿ ಹೆಚ್ಚಾಗೋದು, ಹಾರ್ಟ್ ರೇಟ್ ಹೆಚ್ಚಾಗೋದು, ಆಮೇಲೆ ಅವರ ತುಟಿಗಳೆಲ್ಲ ನೀಲಿ ಆಗೋದು, ಕೈ ಬೆರಳುಗಳು ನೀಲಿ ಆಗೋದು, ಇವೆಲ್ಲ ತೀವ್ರವಾದ ಸಿಂಪ್ಟಮ್ಸ್ ಆಫ್ ನಿಮೋನಿಯಾ. ಹಾರ್ಟ್ ರೇಟ್ ಅಂದ್ರೆ ನಿಮ್ ಹೃದಯ 72 ಸತಿ ಹೊಡ್ಕೋಬೇಕಾಗಿರೋ ನಿಮ್ ಹೃದಯ, ಅದಕ್ಕೆ ರೇಂಜ್ ಇದೆ 60-90 ಅಂತ ಇಟ್ಕೊಳ್ಳಿ. ತುಂಬಾ ಫಾಸ್ಟ್ ಆಗಿ 120-140 ಸತಿ ಹೊಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಟ್ ರೇಟ್ ಅಥವಾ ಹೃದಯದ ಓಡುವ ಗತಿ ಹೆಚ್ಚಾಗುತ್ತೆ. ಉಸಿರಾಟದ ರೆಸ್ಟೆಡ್ ಲೇಟ್ ಸ್ಟೇಟ್ ಅಲ್ಲಿ 60-90 ಇರಬೇಕು. ಸೊ 70-72 ಇಸ್ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನಿಮೋನಿಯಾ ಈ ತರ ಬಂದಾಗ 100-100 ಮೇಲೆ ಹೋಗ್ತದೆ ಹಾರ್ಟ್ ರೇಟ್. ಮತ್ತೊಂದೇನ್ ಗಮನಿಸ್ಬೇಕು ಅಂದ್ರೆ ನಿಮ್ಮ ಉಸಿರಾಟದ ಗತಿ, ಉಸಿರಾಟದ ಗತಿನೂ ಸರ್ವೇ ಸಾಮಾನ್ಯವಾಗಿ 16-20 ನಾವು ನಾರ್ಮಲ್ ಅಂತ ತಗೋತೀವಿ, ಅದು ಅದಕ್ಕಿಂತ ಜಾಸ್ತಿ ಹೋಗ್ತದೆ. ಅಂದ್ರೆ ದೇರ್ ಇಸ್ ಟ್ಯಾಕಿಪ್ನಿಯಾ ಅಂತ ಹೇಳ್ತೀವಿ, ಅಂದ್ರೆ ಉಸಿರಾಟದ ವೇಗ ಗತಿ ಎರಡೂ ಜಾಸ್ತಿ ಆಗ್ತದೆ. ಸೊ ಇವೆಲ್ಲ ಅತಿ ಸಿವಿಯರ್ ನಿಮೋನಿಯಾದ ಗುಣಲಕ್ಷಣಗಳು. ವೇರ್ ಅಲರ್ಟ್ ಬಟನ್ ಆನ್ ಆಗ್ಬೇಕು, ಯಾವುದೇ ಮನುಷ್ಯ ತನ್ನದಲ್ಲಾಗ್ಲಿ ಅಥವಾ ತನ್ನ ಪರಿಸರದಲ್ಲಾಗ್ಲಿ ಈ ತರ ಒಂದು ಗುಣಲಕ್ಷಣ ಕಂಡ್ರೆ ಯಾವುದೇ ಕಾರಣಕ್ಕೂ ವೇಟ್ ಮಾಡದೆ ತಕ್ಷಣ ಆಸ್ಪತ್ರೆಗೆ ತಲುಪಬೇಕು. ಇನ್ನೂ ಅತಿ ತೀವ್ರ ಆದಾಗ, ಈಗಂತೂ ನಾವೆಲ್ಲ ಪೋಸ್ಟ್ ಕೋವಿಡ್ ಜನರೇಷನ್, ಸೊ ಪೋಸ್ಟ್ ಕೋವಿಡ್ ಜನರೇಷನ್ ಅಲ್ಲಿ ಎಲ್ಲರಿಗೂ ಸ್ಯಾಚುರೇಷನ್ ಅಂದ್ರೆ ಏನು ಗೊತ್ತು. ಪಲ್ಸ್ ಆಕ್ಸಿಮೀಟರ್ ಅಂತೂ ಈಗ ಈವನ್ ಲೇಮನ್ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಪಲ್ಸ್ ಆಕ್ಸಿಮೀಟರ್ ಇದೆ. ಸೊ ನೀವು ಇನ್ನೂ ಒಂದು ಗುಣಲಕ್ಷಣ ನೀವ್ ಅಬ್ಸರ್ವ್ ಮಾಡಬಹುದು, ಪಲ್ಸ್ ಆಕ್ಸಿಮೀಟರ್ ನಿಮ್ಮ ಹತ್ತಿರದಲ್ಲಿ ಇದ್ರು ಅಂತಂದ್ರೆ ಸ್ಯಾಚುರೇಷನ್ ಅನ್ನೋದು ಡ್ರಾಪ್ ಹಾಕೊಂಡು ಹೋಗ್ತದೆ. ಏನೇ ಆಗಿರ್ಲಿ ಸ್ಯಾಚುರೇಷನ್ 95 ಮೇಲೆ ಇರಲೇಬೇಕು. ಸೊ ಎನಿ ಸ್ಯಾಚುರೇಷನ್ ಡ್ರಾಪ್ ಬಿಲೋ 95-95 ನಿಮ್ಮ ಆಕ್ಸಿಜನ್ ಮಟ್ಟ ಕಮ್ಮಿ ತೋರಿಸ್ತು ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ಅಂದ್ರೆ ಅದು ಒಂದು ಅಲಾರ್ಮ್ ಅಂತ ತಿಳ್ಕೊಳ್ಳಿ, ತಕ್ಷಣ ಆಸ್ಪತ್ರೆಗೆ ತಲುಪಬೇಕು.
0: ಇವೆಲ್ಲ ತೀವ್ರವಾದ ಕಾರಣ ಅಂಡ್ ಎಲ್ಲಾ ಲಕ್ಷಣಗಳ ಬಗ್ಗೆ ಡಿಸ್ಕಸ್ ಆಯ್ತು. ಈಗ ಆಗುವ ಕಾರಣದ ಬಗ್ಗೆ ಮಾತನಾಡೋಣ. ಈ ನಿಮೋನಿಯಾ ಆಗ್ಲಿಕ್ಕೆ ಕಾರಣ,
1: ನಿಮೋನಿಯಾ ಆಗೋ ಕಾರಣಕ್ಕಿಂತ ಮುಂಚೆ ಯಾರಲ್ಲಿ ನಿಮೋನಿಯಾ ಆಗ್ತದೆ ಅಂತ ಒಂದು ನಿಮಿಷ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾರಲ್ಲಿ ನಿಮೋನಿಯಾ ಆಗ್ಬೋದು, ನಿಮ್ಗೆ ಏನನ್ಸ್ತದೆ ಯಾವ ವಯೋಮಾನದಲ್ಲಿ ಆಗ್ಬೋದು, ಚಿಕ್ಕ ಮಕ್ಕಳಲ್ಲ, ವಯಸ್ಸಿದವ್ರಗ, ವಯಸ್ಕರಿಗ, ಯಾರಿಗೆ? ಎಲ್ಲರಲ್ಲೂ ಆಗ್ಬೋದು. ಓಕೆ, ಚಿಕ್ಕ ಮಗುವಿನಿಂದ, ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ವಯೋವೃದ್ಧರ ತನಕ ಯಾರಲ್ಲಾದರೂ ನಿಮೋನಿಯಾ ಆಗಬಹುದು. ಬಟ್ ವಯಸ್ಕರಲ್ಲಿ ಯಾರು ಯಂಗ್ ಇರ್ತಾರೆ ಅಥವಾ ಯಾರು ಇಮ್ಯುನೋ ಕಾಂಪಿಟೆಂಟ್ ಅಂದರೆ ಏನಂತೀರಿ ನಿಮ್ಮ ಇದು ಇಮ್ಯುನೋ ಕಾಂಪಿಟೆಂಟ್ ಅಂತಂದರೆ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಚೆನ್ನಾಗಿರುತ್ತೆ ಅವರಲ್ಲಿ ಅದರ ಸಿವಿಯರಿಟಿ ಕಮ್ಮಿ. ಬಟ್ ತುಂಬ ಚಿಕ್ಕ ಮಗು ಅಥವಾ ವಯೋವೃದ್ಧರಲ್ಲಿ ಅಥವಾ ಯಾವುದೇ ಕಾರಣದಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿತ್ತು ಅಂತಂದರೆ ಅವರಲ್ಲಿ ಇದು ತುಂಬ ಸಿವಿಯರ್ ಆಗಿ ಕಾಣ್ಕೊಂಡು ಬರುತ್ತೆ. ಸೊ ಸಮ್ವೇರ್ ಬಿಟ್ವೀನ್ 40-40% ಇನ್ಸಿಡೆನ್ಸ್ ಇದೆ, 40-40% ಇನ್ಸಿಡೆನ್ಸ್ ಆಫ್ ನಿಮೋನಿಯಾ ಇಸ್ ದೇರ್. ಆಯ್ತಾ? ಆಮೇಲೆ ನಾನು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರಲ್ಲಿ ಅದರ ಪರಿಣಾಮ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಸೊ ಯಾರವರು ಇದನ್ನ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇವರು ಎಲ್ಲ ಜನರಿಗಿಂತ ಒಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು. ತಮ್ಮಲ್ಲಿ ಸ್ವಲ್ಪ ಕೆಮ್ಮು, ಜ್ವರ, ನೆಗಡಿ, ಶೀತ ಬಂತು ಅಂತಂದರೆ ಬೇರೆ ಜನಾಂಗಿನಕ್ಕಿಂತ ಇವರು ಸ್ವಲ್ಪ ಹೈ ಅಲರ್ಟಲ್ಲಿ ಇರಬೇಕು. ಹೀಗಾಗಿ ಈ ಒಂದು ಪಾಪ್ಯುಲೇಷನ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಹೂವರ್ ಯಾರು ಸಸೆಪ್ಟಬಲ್ ಇದ್ದಾರೆ ನಿಮೋನಿಯಾಗೆ ಅಂತ, ಇವ್ರು ಯಾರು ಅಂದರೆ ಒಂದು ಮಧುಮೇಹ ತೊಂದರೆ ಇರೋರು, ಅಂದ್ರೆ ಡಯಾಬಿಟಿಸ್ ಮೆಲಿಟಸ್. ನಮ್ಗೆಲ್ಲ ಗೊತ್ತು, ವಿ ಆರ್ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಇನ್ ದ ವರ್ಲ್ಡ್, ಇಂಡಿಯಾ ಇಸ್ ಕ್ಯಾಪಿಟಲ್ ಫಾರ್ ಡಯಾಬಿಟಿಸ್ ಮೆಲಿಟಸ್. ಸೊ ಮಧುಮೇಹ ಇರೋರಿಗೆ ಅಥವಾ ಡಯಾಬಿಟಿಸ್ ಮೆಲಿಟಸ್ ಇರೋರಿಗೆ ಅಥವಾ ಯಾವುದೇ ಕಾರಣದಿಂದ ಏನೋ ಒಂದು ಕ್ಯಾನ್ಸರ್ನಿಂದ ಬಳಲ್ತಿರ್ಬೋದು ಅಥವಾ ಏನೋ ಒಂದು ಸಂಧುವಾತ ತೊಂದರೆಯಿಂದ ಬಳಲ್ತಿರ್ಬೋದು. ಸೊ ಅವಾಗ ಇವರು ಸ್ಟಿರಾಯ್ಡ್ಸು ಮತ್ತೆ ಇಮ್ಯುನೋಸಪ್ರೆಸೆಂಟ್ ಡ್ರಗ್ಸ್ ತಗೋತಾ ಇರ್ತಾರೆ, ಆಂಟಿ ಕ್ಯಾನ್ಸರ್ ಡ್ರಗ್ಸು ಅಥವಾ ಇಮ್ಯುನೋಸಪ್ರೆಸೆಂಟ್ ಡ್ರಗ್ಸ್ ತಗೋತಾ ಇರ್ತಾರೆ. ಸೊ ಇಂಥವರಲ್ಲಿ ನಾವು ಹೆಚ್ಚಿನ ಕಾಳಜಿ ವಹಿಸ್ಬೇಕು, ನಿಮೋನಿಯಾ ಈ ಬರೋ ಪರಿಸ್ಥಿತಿ ಜಾಸ್ತಿ ಇದೆ ಅಂತ. ಸೊ ಮೂರನೇದವ್ರು ಯಾರು ಅಂತಂದರೆ ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧರು, ನಾ ಅವ್ರ ಬಗ್ಗೆ ಆಗಲೇ ಹೇಳಿದ್ದೀನಿ. ಇನ್ನೂ ಒಂದು ಗ್ರೂಪ್ ಯಾವುದು ಅಂತಂದರೆ HIV ಪೀಡಿತರು. ಸೊ ಇವರಲ್ಲಿ ಈ ಥರ ನಾ ಏನು ಗುಣಲಕ್ಷಣಗಳು ಹೇಳಿದೆ ಅವು ಸ್ವಲ್ಪವಾಗಿ ಬಂದ್ರೂ ತುಂಬ ಕಾಳಜಿ ವಹಿಸ್ಬೇಕಾಗ. ಸೊ ದಿಸ್ ಇಸ್ ಆಲ್ ಅಬೌಟ್ ಆಗುವ ಕಾರಣಗಳೇನು ಅಂತಂದರೆ ಬ್ಯಾಕ್ಟೀರಿಯಲ್ ಇರ್ಬೋದು, ಹೆಚ್ಚಾನ್ ಹೆಚ್ಚು ನೀವು ಪೂರ್ತಿ ಒಂದು ಜಗತ್ತಿನ ಅಂಕೆ ಅಂಶಗಳು ನೋಡಿದ್ವಿ ಅಂತಂದ್ರೆ ನಿಮೋನಿಯಾ ಆಗ್ಲಿಕ್ಕೆ ಮುಖ್ಯ ಕಾರಣ ಬ್ಯಾಕ್ಟೀರಿಯಾ. ಸೊ ಅದಕ್ಕೆ ನಾವ್ ಏನಂತೀವಿ, ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಅಂತ ಹೇಳ್ತೀವಿ. ದಟ್ ಇಸ್ ಅ ವೆರಿ ಕಾಮನ್ ವರ್ಡ್ ಅಂಡ್ ಇಟ್ ಇಸ್ ಅ ಮೆಡಿಕಲ್ ಟರ್ಮಿನಾಲಜಿ ಆಲ್ಸೋ. ಸೊ ದ ಮೋಸ್ಟ್ ಕಾಮನ್ ಆರ್ಗ್ಯಾನಿಸಮ್ ಇಸ್ ಬಹಳ ಸರ್ವೇ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಕಾರಣ. ಬ್ಯಾಕ್ಟೀರಿಯಾ ಅಲ್ದೇನು ವೈರಸ್ಸು ಕಾರಣ ಆಗಿರ್ಬೋದು, ಫಂಗಸ್ಸು ಕಾರಣ ಆಗಿರ್ಬೋದು, ಬಟ್ ಇವೆಲ್ಲ ತುಂಬಾ ವಿರಳ. ದ ಅದರ್ ಕಾಸಸ್ ನಿಮೋನಿಯಾಗೆ ಏನಿದೆ ಅವೆಲ್ಲ ತುಂಬಾ ವಿರಳ. ಈವನ್ ನಮ್ ಕೋವಿಡ್ ಕೂಡ, ಕೋವಿಡ್ ವೈರಸ್ ಇಂದ ಕೂಡ ನಿಮೋನಿಯಾ ಆಗ್ಬೋದು, ಬಟ್ ತುಂಬಾ ವಿರಳ. ಸರ್ವೇ ಸಾಮಾನ್ಯವಾಗಿ ಇಟ್ ಇಸ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಮೋಸ್ಟ್ ಕಾಮನ್.
2: ಮೇಡಮ್, ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ನಾನು ಆರಂಭದಲ್ಲಿ ಹೇಳಿದ್ನೆ ಎದೆಯಲ್ಲಿ ಕಫ ತುಂಬಿದ್ದು, ಸರ್ದಿ ನೆಗಡಿಯಿಂದ ಅದು ಆ ಲೆವೆಲ್ಗೆ ಹೋಗ್ಬೋದಾ? ಸಾಮಾನ್ಯ ಕಾಮನ್ ಕೋಲ್ಡ್ ಇಂದ ಆ ಸ್ಟೇಜ್ಗೆ, ನಿಮೋನಿಯಾ ಸ್ಟೇಜ್ಗೆ?
1: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಆಕ್ಚುಲಿ ಇದರಿಂದ ನಾನು ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡಕ್ ಇಷ್ಟಪಡ್ತೇನೆ. ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂತಂತಂದ್ರೆ ವೇರ್ ನಮ್ಗೆ ಬ್ಯಾಕ್ಟೀರಿಯಾದು ಒಂದು ಲೋಡ್ ನಮ್ಮ ಪುಪ್ಸ ತಲುಪುತ್ತೆ, ಅಲ್ಲಿ ಅದು ಮಲ್ಟಿಪ್ಲೈ ಆಗಕ್ ಶುರು ಆಗುತ್ತೆ, ಅಲ್ಲಿ ಇನ್ಫೆಕ್ಷನ್ ತಗೊಳ್ಕೊಂಡು ನಮ್ಗೆ ನಿಮೋನಿಯಾ ಆಗೋದು. ದಟ್ ಇಸ್ ಒನ್ ಥಿಂಗ್. ಎರಡನೇ ಮುಖ್ಯ ಕಾರಣ ಏನಾಗುತ್ತೆ ಅಂತಂದ್ರೆ ಈ ವೈರಸ್ಗಳು ಹೇಗೆ ನಿಮೋನಿಯಾ ಮಾಡುತ್ತೆ ಅನ್ನೋದನ್ನ ಹೇಳ್ತೇನೆ. ವೈರಸ್ಗಳು ಪರ್ಸೆ ನಿಮೋನಿಯಾ ಮಾಡೋದು ಕಡಿಮೆ. ವೈರಸ್ ವೈರಲ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಮನುಷ್ಯರಲ್ಲಿ ಅಂತಂದ್ರೆ, ಸರ್ವೇ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ಬೋದು, ಮೈಕೈ ನೋವು, ನೆಗಡಿ, ಶೀತ, ಕೆಮ್ಮು ಬರುತ್ತೆ. ಇದೆಲ್ಲ ಬಂದು ಮನುಷ್ಯನ ಇಮ್ಯುನಿಟಿ ಕಮ್ಮಿ ಆಗಿರುತ್ತೆ ಆ ಒಂದು ಟೈಮಲ್ಲಿ. ವೈರಲ್ ಇನ್ಫೆಕ್ಷನ್ ಯಾವಾಗ ತಗಲ್ಕೊಳುತ್ತೆ ಆ ಒಂದು ಟೈಮಲ್ಲಿ ನಿಮ್ಮ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಯು ಆರ್ ಲೈಕ್ ಅ ವೆಲ್ಕಮ್ ಹೋಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ. ಇದು ಒಂದು. ಎರಡನೇದು, ವೈರಸ್ ನಿಮ್ಮಲ್ಲಿ ಒಂದು ಪದರ ಇರುತ್ತೆ, ನಿಮ್ಮ ಶ್ವಾಸಕೋಶದಲ್ಲಿ ಒಂದು ಲೇಯರ್ ಆಫ್ ಎಪಿಥೀಲಿಯಂ ಅಂತ ಹೇಳ್ತೀವಿ, ಇದು ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಇರುತ್ತೆ ನಿಮ್ಗೆ ಯಾವುದೇ ಒಂದು ಕೀಟಾಣು ಒಳಗಡೆ ಹೋಗದೆ ಇರುವಂಗೆ. ಈ ವೈರಲ್ ಇನ್ಫೆಕ್ಷನ್ ಆದಾಗ ಆ ಒಂದು ಬ್ಯಾರಿಯರ್ ಬ್ರೀಚ್ ಆಗುತ್ತೆ, ಆ ಒಂದು ಬ್ಯಾರಿಯರ್ ಅಲ್ಲಿ ಏನೋ ಒಂದಿಷ್ಟು ಕೊರತೆಗಳು ಉಂಟಾಗ್ತದೆ, ಅವಾಗ ಅಗೇನ್ ಯು ಆರ್ ಸಸೆಪ್ಟಬಲ್ ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಹೀಗೆ ಕೆಮ್ಮು, ನೆಗಡಿ, ಶೀತ ಹೇಗ್ ನಿಮೋನಿಯಾ ಆಗುತ್ತೆ ಅನ್ನಕ್ಕೆ ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್.
2: ಫ್ಯಾಂಟಾಸ್ಟಿಕ್.

0: ಸ್ವಲ್ಪ ದಿವಸ ಬ್ರಾಂಕೈಟಿಸ್ ಇದೆ, ಆಂಟಿಬಯೋಟಿಕ್ ತಗೊಳ್ಳಿ ಸರಿ ಹೋಗುತ್ತೆ ಅಂತ. ಸೊ ಅಲ್ಲಿ ಇನ್ಫೆಕ್ಷನ್ ಸಸ್ಪೆಕ್ಟ್ ಮಾಡಿದಾಗ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಬಟ್ ಯಾವಾಗ ಪುಪ್ಪಸದಲ್ಲಿ ಪರ್ಸೆ ಕಫ ತುಂಬಿಕೊಳ್ಳುತ್ತೆ ಅವಾಗ ನಿಮೋನಿಯಾ ಅಂತ ಹೇಳ್ತೀವಿ. ಬ್ರಾಂಕೈಟಿಸ್ ಹೋಗ್ತಾ ಹೋಗ್ತಾ ನಿಮೋನಿಯಾ ಆಗಿ ಕನ್ವರ್ಟ್ ಆಗ್ಬೋದು. ನಾನು ಅದೇನ್ ಪ್ರೊಟೆಕ್ಟಿವ್ ಬ್ಯಾರಿಯರ್ ಇರುತ್ತೆ ಅದು ಬ್ರೀಚ್ ಆಗುತ್ತೆ ಅಂತ ಹೇಳಿದ್ನಲ್ಲ, ದಟ್ ದಿಸ್ ಪ್ರೊಟೆಕ್ಟಿವ್ ಬ್ಯಾರಿಯರ್ ಇಸ್ ದೇರ್ ಥ್ರೂ ಔಟ್ ದಿಸ್ ಬ್ರಾಂಕಸ್. ಸೊ ಯಾವಾಗ ಇದು ಬ್ರಾಂಕಸ್ ಅಲ್ಲಿ ಬ್ರೀಚ್ ಆಗುತ್ತೆ ಅವಾಗ ಇನ್ಫೆಕ್ಷನ್ ಆಗ್ಬೋದು. ಸೊ ಇನ್ಫೆಕ್ಷನ್ ಫಸ್ಟ್ ತಗಲ್ಕೊಳ್ಳೋದನ್ನು ಬ್ರಾಂಕಸ್ ಅಲ್ಲಿನೇ, ದಟ್ ಇಸ್ ದ ಕಾಂಡ್ಯೂಟ್ ಫ್ರಮ್ ವೇರ್ ದ ಬ್ಯಾಕ್ಟೀರಿಯಾ ವಿಲ್ ರೀಚ್ ದ ಪ್ಯಾರೆನ್ಕೈಮಾ.
1: ಕಫದ ಬಗ್ಗೆ ಮಾತನಾಡೋಣ. ಬಹಳಷ್ಟು ನಮ್ಮ ಇವರು ವಯಸ್ಸಾದವರು, ಅಜ್ಜ ಅಜ್ಜಿ ಇರ್ಬೋದು, ಚಿಕ್ಕ ಮಕ್ಕಳಲ್ಲಿ ಇರ್ಬೋದು, ನೀವು ಅವ್ರು ಕೆಮ್ಮಿದ್ರೆ ಬಹಳ ಕಫ ತುಂಬಿರುತ್ತೆ. ಸೊ ಫಾಲ್ಗಮ್ ಕಲರ್ ಏನಿರುತ್ತೆ, ಕಲರ್ ಮೇಲೂ ಡಿಪೆಂಡೆಂಟ್ ಇರುತ್ತೆ, ವೈಟ್ ಗ್ರೀನ್.
0: ವೆರಿ ಗುಡ್ ಕ್ವೆಶನ್ ಅಗೇನ್. ಏನು ಅಂತಂದ್ರೆ, ಎಸ್, ನೀವು ಡಾಕ್ಟರ್ ಹತ್ರ ಹೋದಾಗ ಸಹಜವಾಗಿ ಕೇಳಿರ್ಬೋದು ಕಫ ಬಹಳ ಬರ್ತಾ ಇದೆ, ಕಫದ ಬಣ್ಣ ಬದಲಾಗಿದೆ ಅಂತ. ಹೌದು, ಕಫ ಯೂಶಲಿ ಎಷ್ಟು ಕಫ ಬರ್ಬೋದು ಪರ್ ಡೇ ಅಂತಂದ್ರೆ ಒಂದ್ ಎರಡ್ ಸತಿ ಮಿನಿಮಲ್ ಕಫ ಎಲ್ಲರಿಗೂ ಬರುತ್ತೆ, ಇದು ನಾರ್ಮಲ್, ಇದಕ್ಕೆ ತಲೆ ಕೆಡ್ಸ್ಕೋಬೇಡ್ರಿ. ಬಟ್ ರಿಪೀಟೆಡ್ಲಿ ಕಫ ಜನರೇಟ್ ಆಗ್ತಾ ಇದೆ ಅಂಡ್ ದಟ್ ಆ ಕಫ ಯೆಲ್ಲೋ ಆಗಿ ಟರ್ನ್ ಆಗ್ತಾ ಇದೆ, ಸ್ವಲ್ಪ ಕೆಲವೊಬ್ಬರು ಜನರಿಗೆ ಗ್ರೀನ್ ಆಗುತ್ತೆ, ಇನ್ನೂ ಕೆಲವೊಬ್ಬರಿಗೆ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೀಸ್ ಆರ್ ಆಲ್ ವಾರ್ನಿಂಗ್ ಸಿಂಪ್ಟಮ್ಸ್ ಆಫ್ ಇನ್ಫೆಕ್ಷನ್. ಡೆಫಿನೆಟ್ಲಿ ವಿತೌಟ್ ಡಿಲೇ, ಯಾವುದೇ ತಡ ಮಾಡದೆ ವೈದ್ಯರನ್ನ ಸಂಪರ್ಕಿಸಿ.
1: ಪ್ರಶ್ನೆ ಏಕೆಂದ್ರೆ ಬಹಳಷ್ಟು ಜನರು ಅವ್ರದ್ದು ಕಲರ್ ಚೇಂಜ್ ಆಗೋ ಮಟ್ಟ ನಿಲ್ಲುದಿಲ್ಲ, ಗ್ರೀನ್ ಮಟ್ಟ ಹೋಗ್ಬಿಟ್ಟಿರುತ್ತೆ. ಫಾಲ್ಗಮ್ ಕಲರ್
0: ಫ್ಲೇಮ್ ಅಂತಾರೆ, ಕರೆಕ್ಟ್, ಅದ್ರ ಕಲರ್ ಗ್ರೀನ್ ಆಗೋ ತನಕ ವೇಟ್ ಮಾಡ್ತಾರೆ. ಕೆಲವೊಬ್ರು ಇವನ್ ಸ್ಮೆಲ್ ಮಾಡ್ಕೊಂಡು ಇಟ್ಕೊಂಡು
1: ಅವ್ರ ಆಜುಬಾಜುದವರಿಗೂ ಅದು ವೈರಲ್ ಒಂದು ಸ್ಮೆಲ್ ಬರುವಕ್ಕೆ ಆರಂಭವಾಗ್ಬಿಡುತ್ತೆ. ಅಷ್ಟರಿಗೂ ಅವ್ರು
0: ಅಷ್ಟರವರೆಗೂ
1: ನಿಲ್ಬಾರ್ದು. ಸೊ ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆ ಏನಂದ್ರೆ, ಈ ಒಂದು ಮುಂಜಾಗೃತ ಕ್ರಮ ಯಾವ ರೀತಿ?
0: ಸೊ ಮುಂಜಾಗ್ರತೆ ಕ್ರಮಗಳು ಅಂತಂತಂದ್ರೆ, ನಾನು ಆಗ್ಲೇ ಹೇಳಿದೆ ಒಂದಷ್ಟು ಮುಂಜಾಗ್ರತೆ ಕ್ರಮಗಳು ಈಗಾಗಲೇ ನಮ್ಮ ಗೌರ್ಮೆಂಟ್ ಇಂದನೂ ಸ್ಟಾರ್ಟ್ ಮಾಡಿದೀವಿ. ಯಾರಲ್ಲಿ ಅಂತಂತಂದ್ರೆ ಚಿಕ್ಕ ಮಕ್ಕಳಲ್ಲಿ, ಆಗ್ಲೇ ನಮ್ಮ ವ್ಯಾಕ್ಸಿನೇಷನ್ ಶೆಡ್ಯೂಲ್ಸ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ನಾವೇನ್ ಚುಚ್ಚುಮದ್ದು ಕೊಡ್ತೀವಿ ಅದರ ಶೆಡ್ಯೂಲ್ಸ್ ಅಲ್ಲಿ ನ್ಯೂಮೋಕಾಕಲ್ ವ್ಯಾಕ್ಸಿನ್ಸ್,
1: ನ್ಯೂಮೋನಿಯಾಗೂ
0: ವ್ಯಾಕ್ಸಿನ್ಸ್ ಇದೆ.
1: ಪ್ಲೀಸ್ ಅದ್ರ ಬಗ್ಗೆ.
0: ಓಕೆ, ಸೊ ನ್ಯೂಮೋಕಾಕಲ್ ವ್ಯಾಕ್ಸಿನ್ಸ್ ಆಯ್ತು, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ ಆಯ್ತು, ಈಗಾಗಲೇ ನಮ್ಮ ಚಿಕ್ಕ ಮಕ್ಕಳಲ್ಲಿ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ 13 ಅಥವಾ 23 ವ್ಯಾಲೆಂಟ್ ವ್ಯಾಕ್ಸಿನ್ಸ್, ಎಚ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್, ಸೊ ಈ ಥರ ವೇರಿಯಸ್ ವ್ಯಾಕ್ಸಿನೇಷನ್ಸ್ ಇದೆ ಚಿಕ್ಕ ಮಕ್ಕಳಲ್ಲಿ. ಬಟ್ ಅರ್ಲಿಯರ್ ಇದು ಬರೀ ಚಿಕ್ಕ ಮಕ್ಕಳಿಗೆ ಸೀಮಿತವಾಗಿತ್ತು. ಬಟ್ ಇತ್ತಿತ್ತಲ್ಲಿ ಎನಿಬಡಿ 18 ವರ್ಷದ ಮೇಲ್ಪಟ್ಟವರಿಗೆ ಯಾರಿಗಾದ್ರೂ ವ್ಯಾಕ್ಸಿನ್ಗಳು ಲಭ್ಯವಾಗಿದೆ. ಗೌರ್ಮೆಂಟ್ ಪ್ರೋಗ್ರಾಮಲ್ಲಿ ಇರಲಿಕ್ಕಿಲ್ಲ, ಬಟ್ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲ ಚಿಕಿತ್ಸಾ ಸೆಂಟರ್ಗಳಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಇತ್ತು ಅಂತಂತಂದ್ರೆ ಡೆಫಿನೆಟ್ಲಿ ನೀವು ನಿಮೋನಿಯಾಗೋಸ್ಕರ ವ್ಯಾಕ್ಸಿನೇಷನ್ ಮಾಡಿಸ್ಕೋಬಹುದು. ಅದರಲ್ಲಿ ಬೇರೆ ಬೇರೆ ವೇಲೆಂಟ್ ವ್ಯಾಕ್ಸಿನ್ಸ್ ಇರ್ತದೆ. ಸೊ ಆದರೆ ನಿಮೋನಿಯಾ ವ್ಯಾಕ್ಸಿನ್ಗಳು ಎರಡು ಥರ ವ್ಯಾಕ್ಸಿನ್ ಇದೆ, ನಿಮೋನಿಯಾಕ್ಕೂ ವ್ಯಾಕ್ಸಿನ್ಸ್ ಇದೆ, ವೈರಲ್ ಇನ್ಫೆಕ್ಷನ್ಸಿಗೂ ವ್ಯಾಕ್ಸಿನ್ ಇದೆ. ವೈರಲ್ ಇನ್ಫೆಕ್ಷನ್ಸಿಗೆ ವ್ಯಾಕ್ಸಿನ್ ವರ್ಷದಲ್ಲಿ ಪ್ರತಿ ವರ್ಷ ಹಾಕ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ. ದಿಸ್ ಇಸ್ ಫಾರ್ ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೀವಿ ನಾವು. ನಾವು ಹೊರಗಡೆ ದೇಶದಲ್ಲಿ ಕೇಳಿರ್ಬೋದು ಫ್ಲೂ ಶಾಟ್ಸ್ ತಗೊಂತೀವಿ, ಆರ್ ಯು ಟೇಕಿಂಗ್ ಯುವರ್ ಫ್ಲೂ ಶಾಟ್ಸ್ ಅಂತ ಕೇಳಿರ್ಬೋದು ಫ್ರೆಂಡ್ಸ್ ಹತ್ರ. ಸೊ ದೀಸ್ ಆರ್ ಫ್ಲೂ ಶಾಟ್ಸ್, ಇದನ್ನ ನಾವು ವರ್ಷ ತಗೊಂಡು ಹೋಗ್ಬೇಕು. ನಿಮೋನಿಯಾ ವ್ಯಾಕ್ಸಿನ್ ಲೈಫ್ ಅಲ್ಲಿ ಒಂದೇ ಸತಿ. ಎರಡು ಈಗ ಸದ್ಯ ಭಾರತದಲ್ಲಿ ಎರಡು ತರ ಅವೈಲಬಲ್ ಇದೆ. ಒಂದು 13 ವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಹೇಳಿ, ಅದು ಲೈಫ್ ಅಲ್ಲಿ ಒಂದೇ ಸತಿ ತಗೊಳೋದು, 18 ವರ್ಷದ ಮೇಲ್ಪಟ್ಟವ್ರು ತಗೊಂತ ಇದ್ರಿ ಅಂತಂದ್ರೆ. ಇನ್ನು ಒಂದು 23 ವ್ಯಾಲೆಂಟ್ ಅಂತ ಇದೆ, 13 ವ್ಯಾಲೆಂಟ್ ತಗೊಂಡು ಒಂದು ವರ್ಷ ಆದ್ಮೇಲೆ 23 ವ್ಯಾಲೆಂಟ್ ನ 5 ವರ್ಷಕ್ಕೊಮ್ಮೆ ತೆಗೆದುಕೊಂಡು ಹೋಗ್ಬೇಕು. ಬಟ್ 18 ವರ್ಷ ತುಂಬಾ ಯಂಗ್ ಇದ್ದಾನೆ, ವ್ಯಾಕ್ಸಿನ್ ತಗೊಂಡ್ರೆ ಒಪ್ಕೊಳ್ಲಿಕ್ಕಿಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ 50 ಇಯರ್ಸ್ಗಿಂತ ಮೇಲ್ಪಟ್ಟವರಿದ್ರೆ, ಅಥವಾ ಯಾರಿಗಾದರೂ ಹಾರ್ಟ್ ತೊಂದರೆ, ಶುಗರು, BP, ಆಮೇಲೆ ಯಾವುದೇ ಕಾರಣಕ್ಕೆ ಏನಾದರೂ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್, ಯಾವುದಕ್ಕೆ ಕಾರಣ ಸಂಧಿವಾತ ಇರ್ಬೋದು, ಏನೋ ತೊಂದರೆ ಇರ್ಬೋದು, ಸ್ಟೀರಾಯ್ಡ್ಸ್ ಮೇಲೆ ಏನಾದರೂ ಅಥವಾ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಮೇಲೆ ಇದ್ರು ಅಂತಂದರೆ, ದಯವಿಟ್ಟು ಅವರಿಗೆ ವ್ಯಾಕ್ಸಿನೇಷನ್ ಮಾಡಿ ಅಂತ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ.
1: ಖಂಡಿತ ಮೇಡಮ್. ಎಸ್, ಪ್ರಿವೆನ್ಷನ್ ಬಗ್ಗೆ, ಇದನ್ನು ಹೇಗೆ ತಡೆಗಟ್ಟಬಹುದು?
0: ಅನದರ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಇಸ್, ಏನು ಕಲ್ತ್ಕೊಂಡಿದ್ದೀವಿ ನಾವೆಲ್ಲ ಕೋವಿಡ್ ಟೈಮಲ್ಲಿ, ಮಾಸ್ಕ್.
1: ಅದೇ ಕೇಳಬೇಕು.
0: ಸೊ ಮಾಸ್ಕ್ ಇಸ್ ನಥಿಂಗ್, ಇಟ್ ಇಸ್ ಅನದರ್ ಬೆಸ್ಟ್ ವೇ ಆಫ್ ಪ್ರಿವೆಂಟಿಂಗ್.
1: ಲೈಫ್ ಸೇವಿಂಗ್ ಇದೆ ಅಂತ,
0: ಲೈಫ್ ಸೇವಿಂಗ್ ಡೆಫಿನೆಟ್ಲಿ ಇದೆ. ನಿಮ್ಗೆ ಇನ್ಫೆಕ್ಷನ್ ಬಂದಿದೆ ಅಂತ ಗೊತ್ತಾಯ್ತು ಅಂತಂದ್ರೆ, ಆ ಪೀರಿಯಡ್ ಆಫ್ ಇನ್ಫೆಕ್ಷನ್ ನಿಮ್ ಡಾಕ್ಟರ್ ಅದನ್ನ ವೈರಲ್ ಅಂತ ಹೆಸರಿಟ್ಟಿರ್ಬೋದು, ಬ್ಯಾಕ್ಟೀರಿಯಲ್ ಅಂತ ಹೆಸರಿಟ್ಟಿರ್ಬೋದು, ಮಾಸ್ಕ್ ಅನ್ನ ಧರಿಸಿ ಆದಷ್ಟು ಐಸೋಲೇಷನ್ ಅನ್ನ ಫಾಲೋ ಮಾಡಿ. ಇದರಿಂದ ಒಳ್ಳೇದೇ ಆಗುತ್ತಾಗ್ಲಿ, ಯಾರಿಗೂ ಏನು ಸೈಡ್ ಎಫೆಕ್ಟ್ ಆಗಲ್ಲ.
1: ಈ ಒಂದು ಸಂದರ್ಶನದ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಇದು ಮಾರಣಾಂತಿಕನ, ಇಸ್ ಇಟ್ ಲೈಫ್ ಥ್ರೆಟನಿಂಗ್ ದಿಸ್ ನಿಮೋನಿಯಾ?
0: ಡೆಫಿನೆಟ್ಲಿ.
1: ಅಂಡ್ ಇದು ಗುಣಪಡಿಸಬಹುದಾ? ಸೆಕೆಂಡ್ ಕ್ವಶನ್.
0: ಸೊ ಮಾರಣಾಂತಿಕ ಅಂತ ಕೇಳಿದ ತಕ್ಷಣ ನಿಮ್ಗೆ ನಾನು ಎಕ್ಸಾಕ್ಟ್ಲಿ ಸ್ಟಾಟಿಸ್ಟಿಕ್ಸ್ ಅಥವಾ ಅಂಕಿ ಆಕಡೆಗಳನ್ನೇ ಹೇಳ್ಬಿಡ್ತೇನೆ. ಇಡೀ ಜಗತ್ತಲ್ಲಿ ದ ಪ್ರಿವಲೆನ್ಸ್ ಅಂದ್ರೆ

0: ಎಷ್ಟು ಜನ ಬಳಲ್ತಾರೆ ಅಂತಂದ್ರೆ 4-40% ಇಸ್ ದ ರೇಂಜ್. ದಾಟ್ ಹ್ಯೂಜ್ ಇಸ್ ದ ಬರ್ಡನ್. ಅಷ್ಟು ದೊಡ್ಡಿದೆ. 4-40% ಜನರಿಗೆ ಕಮ್ಯುನಿಟಿ ಅಕ್ವೈರ್ಡ್ ನ್ಯೂಮೋನಿಯಾ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಆಗ್ಬೋದು. ಆ 40% 4-40% ಅಲ್ಲಿ ನಮ್ಮ ಭಾರತ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? 23%. ಇನ್ನೂ ದೊಡ್ಡದು. ಈ 23% ಅಲ್ಲಿ ಸಾವು ಎಷ್ಟು ಜನರಲ್ಲಿ ಆಗ್ಬೋದು ಅನ್ನೋದು ನಿಮ್ ಪ್ರಶ್ನೆ ಆಗಿತ್ತು. ದಟ್ ಇಸ್ ಅರೌಂಡ್ 2-20%. ಸ್ಟಿಲ್ ಹ್ಯೂಜ್. ಆಮೇಲೆ ಅದರಲ್ಲಿ ಒಂದಷ್ಟು ಜನ ICU ತಲುಪ್ತಾರೆ. ಕರೆಕ್ಟಾ? ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಆಕ್ಚುಲಿ 2-20% ಆಫ್ ದ ಜನ ಹಾಸ್ಪಿಟಲೈಸ್ ಆಗ್ಬೋದು. ಅದರಲ್ಲಿ ICU ಅಲ್ಲಿ ಹಾಸ್ಪಿಟಲೈಸ್ ಆದವರಲ್ಲಿ 50% ಜನರಿಗೆ ಸಾವು ಸಂಭವಿಸಬಹುದು. ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಷ್ಟು ತೀವ್ರವಾಗಿದೆ?
1: ಸೊ
0: ಯಾವಾಗ ಹೇಗೆ ಸ್ಟಾರ್ಟ್ ಆಗುತ್ತೆ? ಕೆಮ್ಮು ನೆಗಡಿ ಜ್ವರದಿಂದ ಶುರು ಆಗಿದ್ದು ತೇಕಲ್ಲಿ ಕೊನೆಗೊಂಡು ಆಯಾಸ ಬಂದು ಆಕ್ಸಿಜನ್ ಕಮ್ಮಿ ಆಗಿ ಈ ಸ್ಟೇಜ್ಗೂ ಮುಟ್ಬೋದು. ಅಥವಾ ಏನು ಸಾದಾ ಕೆಮ್ಮು ನೆಗಡಿ ಜ್ವರದಿಂದಾನೇ ಮುಗಿಬಹುದು. ಸೊ ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಯಾವಾಗ ನಿಮ್ಮ ವೈದ್ಯರನ್ನ ಕಾಣ್ತಿರೋ ಅದ್ರ ಮೇಲೆ ನಿಮ್ಮ ಟ್ರೀಟ್ಮೆಂಟ್ ಇದೆ. ಒಂದ್ಸತಿ ನೀವು ICUಗೆ ಹೋದ್ರಿ ಅಂತಂದ್ರೆ ಮಾರ್ಟಾಲಿಟಿ ಇಸ್ 50%. ಮಾರ್ಟಾಲಿಟಿ ಅಂತಂದ್ರೆ ಮರಣ ಹೊಂದೋ ಚಾನ್ಸಸ್ 50% ಇರುತ್ತೆ ICU ಅಲ್ಲಿ ಅಡ್ಮಿಷನ್ ಆದಾಗ. ಸೊ ದಟ್ ಇಸ್ ವೈ ಐ ನಿಮ್ಗೆಲ್ಲ ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ. ಸಿಂಪಲ್ ಆಗೂ ಇರ್ಬೋದು, ಸಿವಿಯರ್ ಆಗೂ ಹೋಗ್ಬೋದು.
1: ಬಹಳಷ್ಟು ಜನರು ಈಗ ಕಫ ಅಂತ ಬಂದ ತಕ್ಷಣ ನಾನ್ ಕೇಳಿರುವ ಪ್ರಕಾರ ಕಫ ತೆಗಿಯೋ ಮಷಿನ್ಸ್ ಅಂದ್ರೆ ಬಹಳ ಮುಂಚೆ ಆಗಿತ್ತು. ಇದು ನಿಮೋನಿಯಾ ಸ್ಟೇಜ್ ನಲ್ಲಿ ಹೋದಾಗ ಚಿಕಿತ್ಸೆ ಮುಖಾಂತರ ಅದನ್ನ ದೇ ಜಸ್ಟ್ ಎಕ್ಸ್ಟ್ರಾಕ್ಟ್ ಇಟ್ ಔಟ್ ಅಂತ. ಅದ್ರ ಬಗ್ಗೆ ಏನ್ ಹೇಳಿ?
0: ಇಲ್ಲ, ನಾ ಆಕ್ಚುಲಿ ಅಂಕಿ ಆಕಡೆಗಳನ್ನಷ್ಟೇ ಹೇಳಿದೆ, ಆದ್ರೆ ಟ್ರೀಟ್ಮೆಂಟ್ ಹೇಳದ್ ಮಿಸ್ ಮಾಡಿದೆ. ಸೊ ಅದಕ್ಕಾಗಿ ಈ ತರ ಪ್ರಶ್ನೆ ಬಂತು. ಸೊ ಟ್ರೀಟ್ಮೆಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಟ್ರೀಟ್ಮೆಂಟ್ ಏನಿರುತ್ತೆ, ವೈರಲ್ ಇನ್ಫೆಕ್ಷನ್ ಆದಾಗ ವೆನ್ ವೈದ್ಯರ ಹತ್ರ ನೀವು ಸಂಪರ್ಕಿಸ್ತೀರಿ ಅವರಿಗೆ ಅದು ವೈರಲ್ ಇನ್ಫೆಕ್ಷನ್ ಅನ್ಸುತ್ತೆ. ಫಸ್ಟ್ 3 ದಿವಸ ಯಾರು ಆಂಟಿಬಯೋಟಿಕ್ಸ್ ಕೊಡಕ್ ಇಷ್ಟಪಡಲ್ಲ.
1: ಬಹಳ
0: ಮುಖ್ಯವಾದ ಈಗ ಯಾಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಗೆ ಕೆಮ್ಮು ನೆಗಡಿ ಜ್ವರ ಬಂತು ಅಂದ್ರೆ ಎಷ್ಟು ಜನನ ನೋಡಿದೀನಿ ನಾನು, ಫಾರ್ಮಸಿಗೆ ಹೋಗಿ ಅಜಿ ಕೊಡಿ, ಅಜಿಥ್ರೋಮೈಸಿನ್ 500 mg ಕೊಡ್ರಿ, 250 mg ಕೊಡಿ, ಎಲ್ಲರೂ ಡಾಕ್ಟರ್ಸ್ ಆಗ್ತಾ ಇದಾರೆ. ಇಲ್ಲ, ನನ್ನ ಫ್ರೆಂಡ್ಗೆ ಹೇಳೋದು, ಏ ನಾನು ಹೋದ ವಾರ ನನ್ಗೆ ಹಿಂಗೆ ಆಗಿತ್ತು, ನಾನು ಅಜಿಥ್ರೋಮೈಸಿನ್ ತಗೊಂಡೆ ಆರಾಮಾದೆ. ನೀವು ದಯವಿಟ್ಟು ಈ ತರ
1: ಮಾಡಿ.
0: ಆರ್ ಮೆಡಿಕೇಟಿಂಗ್ ಯುವರ್ ಫ್ರೆಂಡ್ಸ್ ಡಿಪೆಂಡಿಂಗ್ ಆನ್ ಯುವರ್ ಏನಂತಾರೆ ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ವೆರಿ ಬ್ಯಾಡ್. ಯಾಕಂದ್ರೆ ಮೆಡಿಕಲ್ ಸೈನ್ಸ್ ಅಷ್ಟು ಸಿಂಪಲ್ ಇಲ್ಲ. ಕೆಮ್ಮು ನೆಗಡಿ ಜ್ವರ ಬಂದಾಗ ಫಸ್ಟ್ 3 ದಿವಸ ವೈರಲ್ ಇದೇನಾ ಅಂತ ಕಾದ್ ನೋಡ್ತೀವಿ. ಏನು ಟ್ರೀಟ್ಮೆಂಟ್ ಮಾಡೋದಿಲ್ಲ ಅದರ್ ದೆನ್ ಸಪೋರ್ಟಿವ್ ಟ್ರೀಟ್ಮೆಂಟ್. ಕೆಮ್ಮು ಬಂತ, ಕೆಮ್ಮಿಗೆ ಒಂದು ಕಾಫ್ ಸಿರಪ್ ತಗೊಳೋದು, ಅಥವಾ ಮನೆಯಲ್ಲೇ ನೀವು ಕಷಾಯ ಕುಡಿ, ತಪ್ಪಿಲ್ಲ. ಜ್ವರ ಬಂತ ಫಸ್ಟ್ 3 ದಿವಸ ನೋಡ್ಕೊಳ್ಳಿ, ಜ್ವರ ತಗ್ಲಿಕ್ಕೆ ಇದು ಏನಂತಾರೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಜ್ವರ ತಗ್ಬೇಕು ಅಂತ ಹೇಳಿ. ಈ ತರ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಇದು ಬಂದಿದೆ ಅಂತಂದ್ರೆ ಆ ಸಿಂಪ್ಟಮ್ಸ್ ನ ತಗ್ಸ್ಲಿಕ್ಕಷ್ಟೇ ಫಸ್ಟ್ 3 ದಿವಸ ಕಾದ್ ನೋಡ್ತೀವಿ. ವಯಾಕ್ ಕಾದ್ ನೋಡ್ತೀವಿ, ವೈರಲ್ ಇತ್ತು ಅಂದ್ರೆ 3 ದಿವಸದಲ್ಲಿ ಸರ್ವೆ ಸಾಮಾನ್ಯವಾಗಿ ಹೋಗುತ್ತೆ. 3 ದಿವಸ ಆದ್ರೂ ಜ್ವರ ಅದ್ರ ತೀವ್ರತೆ ತುಂಬಾ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ, ಅಥವಾ 3 ದಿನದಲ್ಲೇನೆ ಆಯಾಸ ಬರ್ಲಿಕ್ಕತ್ತು, ಆಕ್ಸಿಜನ್ ಕಮ್ಮಿ ಆಗ್ಲಿಕ್ಕತ್ತು ಅಂದ್ರೆ ಡೆಫಿನೆಟ್ಲಿ ವೈದ್ಯರನ್ನ ಕಾಣ್ರಿ. ಅವಾಗ ಅವ್ರು ನಿಮ್ಗೆ ನಿಮ್ಮ ಸಿವಿಯರಿಟಿ ನೋಡ್ಕೊಂಡು ಆಂಟಿಬಯೋಟಿಕ್ಸ್ ಮತ್ತೆ ಅದರ್ ಸಪೋರ್ಟಿವ್ ಟ್ರೀಟ್ಮೆಂಟ್ ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆಂಟಿಬಯೋಟಿಕ್ಸ್ ವೈದ್ಯರ ಯಾವತ್ತು ಕೊಡ್ತಾರೆ ಅವತ್ತು ದಯವಿಟ್ಟು 5 ದಿವಸಕ್ಕಾದ್ರೂ ಕೊಟ್ಟಿರ್ತಾರೆ ಅಥವಾ 7 ದಿವಸಕ್ಕಾದ್ರೂ ಕೊಟ್ಟಿರ್ತಾರೆ, ಅದನ್ನ ಪೂರ್ಣ ಕಂಪ್ಲೀಟ್ ಮಾಡಿ. 3 ದಿವಸದಲ್ಲಿ ಹುಷಾರಾಯ್ತು ಅಂತ ಬಿಟ್ಬಿಟ್ಟು ಅದನ್ನ ಇನ್ಕಂಪ್ಲೀಟ್ ಮಾಡ್ಬೇಡ್ರಿ. ನಿಮ್ಗೂ ಹಾನಿ, ಸೊಸೈಟಿಯಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀರಿ ನೀವು. ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇದೇ ಕಾರಣದಿಂದ. ಸೊ ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸೆಲ್ಫ್ ಅಂಡ್ ಫಾರ್ ದ ಸೊಸೈಟಿ. ಸೊ ಯಾವಾಗಾದ್ರೂ ಡಾಕ್ಟರ್ ಆಂಟಿಬಯೋಟಿಕ್ ಪ್ರಿಸ್ಕ್ರೈಬ್ ಮಾಡಿದ್ರೆ 5 ಡೇಸ್ ಅಥವಾ 7 ಡೇಸ್ ಕೋರ್ಸ್ ಯಾಕೆ ಕೊಡ್ತಾರೆ ಅವರು? ಫಾರ್ಮಸಿಯಲ್ಲಿ ಜಾಸ್ತಿ ಫುಲ್ ಖರ್ಚಾಗಲಿ ಅಂತ ಅಲ್ಲ. ಇಟ್ ಇಸ್ ಲೈಕ್ ಯು ಹ್ಯಾವ್ ಟು ಕಂಪ್ಲೀಟ್ ದ ಕೋರ್ಸ್. ಆ ಬ್ಯಾಕ್ಟೀರಿಯಾನ ಪೂರ್ತಿ ಸಪ್ರೆಸ್ ಮಾಡಕ್ಕೆ, ಅದರ ಆಕ್ಟಿವಿಟಿ ಸಪ್ರೆಸ್ ಮಾಡಕ್ಕೆ ಅಷ್ಟು ಟೈಮ್ ಡ್ಯೂರೇಷನ್ ಬೇಕು.
1: ಇದು ಪಾಯಿಂಟ್ ನೀವು ಬಹಳ ಚೆನ್ನಾಗಿ ಹೇಳಿದ್ರೆ. ಸಹಜವಾಗಿ ಏನ್ ತಿಕ್ಕೋತಾರೆ, ಈಗ ವೈದ್ಯರು ಪ್ರಿಸ್ಕ್ರೈಬ್ ಮಾಡಿದ್ದ ಆ ಪ್ರಿಸ್ಕ್ರಿಪ್ಷನ್ ನಲ್ಲಿ 10 ಬರ್ದ್ರ ಅವರೇ ಆಗಿ 5 ಕೊಡಪ್ಪ. ಬಟ್ ಅದರ ಮೂಲ ಕಾರಣ ಏನಿದೆ ವಿತ್ ರೆಸ್ಪೆಕ್ಟ್ ಟು ಆಂಟಿಬಯೋಟಿಕ್ ಕೋರ್ಸ್ ಅಂತಾನೆ ಹೇಳ್ತಾರೆ. ಅಂಡ್ ಯಾವ್ದೇ ಇರಲಿ, ಅದು ಕೋರ್ಸೇ ಇರುತ್ತೆ, ಅದಕ್ಕೆ ಅವ್ರು 10 ಬರ್ದಿರ್ತಾರೆ ಅಥವಾ 20 ಬರ್ದಿರ್ತಾರೆ. ಅದನ್ನ ನೀವು ಮೂಲ ಕಾರಣ ಹೇಳುದು ಒಳ್ಳೇದಾಯ್ತು. ಸೆಲ್ಫ್ ಅವೇರ್ ಆಗ್ಬಿಡದೆ ಅವ್ರ 10 ಬರ್ದಾರ, 3ನೇಗ್ ನಾ ಆರಾಮ ಆಗ್ತೀನಿ,
0: ಹಂಗಿಲ್ಲ
1: 3 ಕೊಡ್ರಿ ಅಂತ ಹೇಳ್ತಾನೆ.
0: ಹಂಗಿರೋದಿಲ್ಲ, ಅದು ಪೂರ್ತಿ ಕೋರ್ಸ್ ಕಂಪ್ಲೀಟ್ ಮಾಡ್ಲೇಬೇಕು. ಡಿಪೆಂಡಿಂಗ್ ನೀವು ಎಷ್ಟು ತೀವ್ರತೆ ಇದೆ, ಓರಲ್ ಆದ್ರೂ ಕೊಡ್ತಾರೆ ಅಂದ್ರೆ ಬಾಯಿಂದ ಗುಳಿಗೆ ತಗೊಂಡು ಕೊಡ್ತೀವಿ. ಇನ್ನು ಸಿವಿಯರ್ ಆಯ್ತು ಅಂತಂದ್ರೆ ಅಡ್ಮಿಟ್ ಮಾಡ್ಕೊಂಡು ಇಂಜೆಕ್ಟಬಲ್ ಆಂಟಿಬಯೋಟಿಕ್ಸ್ ಕೊಟ್ಟು ಅಲ್ಲಿ ಕೋರ್ಸ್ ಮುಗಿಸ್ಬೇಕಾಗ್ತದೆ. ಸೊ ಈ ಕೋರ್ಸ್ ಆಂಟಿಬಯೋಟಿಕ್ ಕೋರ್ಸ್ ಕಂಪ್ಲೀಟ್ ಮಾಡೋದು ಬಹಳ ಮುಖ್ಯ ಇರ್ತದೆ. ಅದು ನಮ್ಮ ಜನರಲ್ಲಿ ಮಾಹಿತಿ ಇರಬೇಕು.
1: ನ್ಯೂಮೋನಿಯಾ ಅಂತಿರಲಿ, ಬ್ರಾಂಕೈಟಿಸ್ ಇರಲಿ ಯಾವುದೇ ಇರಲಿ, ಇನ್ ಜನರಲ್ ವೈದ್ಯರಾದ ನೀವು ಸೆಲ್ಫ್ ಮೆಡಿಕೇಶನ್ ಎಷ್ಟು ಡೇಂಜರಸ್ ಅದರ ಬಗ್ಗೆ ತಿಳಿಸಿ. ಬಿಕಾಸ್ ಇಟ್ ಹ್ಯಾಸ್ ಬೀನ್ ಅನ್ ಹ್ಯಾಬಿಟ್ ಆಫ್ಟರ್ ಪ್ಯಾಂಡಮಿಕ್, ಎಲ್ಲರೂ ಪಾಪ್ ಮಾಡ್ತಾರೆ. ಆರಾಮಿಲ್ಲ ಅಂದ್ರೆ ಒಂದು ಪಾಪ್ ಮಾಡಿಬಿಡುದು. ಅದ್ರ ಕಮರ್ಷಿಯಲ್ ಹೆಸರು ತಗೊಳ್ಳೋದಿಲ್ಲ ನಾನು, ಬಟ್ ಯು ಹ್ಯಾವ್ ಗಾಟ್ ದ ನೇಮ್, ಈವನ್ ಯು ಆರ್ ಟೆಲಿಂಗ್ ದಟ್. ಅದೇ ಪ್ಯಾರಾಸಿಟಮಾಲ್, ಸಾಲ್ಟ್ ಕನ್ಸಂಪ್ಷನ್, ಅದೇ ಪಾಪ್ ಮಾಡಿಬಿಡ್ತಾರೆ. ಪ್ಲೀಸ್
0: ಸೊ ಒಂದ್ ಮಟ್ಟಿಗೆ ಅಲೌ ಮಾಡಬಹುದು. ಲೈಕ್ ನೀವು ತುಂಬಾ ಲೈಕ್ ಯು ಆರ್ ಎನ್ ಯಂಗ್ಸ್ಟರ್ ಸಮ್ವೇರ್ ಬಿಟ್ವೀನ್ 50-60s ಅನ್ಕೋಬಹುದು, ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿದೆ, ನಿಮ್ಗೆ ಏನು ಕಾಯಿಲೆಗಳಿಲ್ಲ. ಇಫ್ ದಿಸ್ ಇಸ್ ದ ಕೇಸ್, ಒಂದ್ ದಿವಸ ಜ್ವರ ಬಂತು, ಕೆಮ್ಮು ನೆಗಡಿ ಬಂತು, ತಕ್ಷಣ ವೈದ್ಯರ ಹತ್ರ ಓಡೋಗ್ಬೇಕು, ಈ ತರ ಏನಿಲ್ಲ. ಒಂದ್ ಎರಡ್ ದಿವಸ ನೀವು ನಿಮ್ಮನೆಯಲ್ಲಿ ಪ್ಯಾರಾಸೆಟಮಾಲ್ ಗುಳಿಗೆ, ಜ್ವರ ಬಂದಾಗ ಪ್ಯಾರಾಸೆಟಮಾಲ್ ತಗೊಂಡು ಕಮ್ಮಿ ಆಗ್ತಾ ನೋಡ್ಬೇಕು, ಕೆಮ್ಮಿನ ತೀವ್ರತೆ ಕಮ್ಮಿ ಆಗ್ತಾ ಇದನ್ನ ನೋಡ್ಕೋಬಹುದು. ಕಾಫ್ ಸಿರಪ್ ತಗೋಬಹುದು, ಓವರ್ ದ ಕೌಂಟರ್ ಕಾಫ್ ಸಿರಪ್ಸ್ ತುಂಬಾ ಅವೈಲೇಬಲ್ ಇರುತ್ತೆ. ದೀಸ್ ಆರ್ ಅಲೌಡ್. ಇನ್ಫ್ಯಾಕ್ಟ್ ಭಾರತದಲ್ಲಿ ಈ ಸಿಸ್ಟಮ್ ಇಲ್ಲ. ಫಸ್ಟ್ ಒಂದ್ ದಿವಸ ಜ್ವರಕ್ಕೂ ನಾವು ವೈದ್ಯರ ಹತ್ರ ಓಡೋಗೋ ಇದೆ, ಬಟ್ ಹೊರಗಡೆ ದೇಶಗಳಲ್ಲಿ ಮೊದಲನೇ 3 ದಿವಸ ಯಾವ ವೈದ್ಯರು ನಿಮ್ಮನ್ನ ನೋಡೋದಿಲ್ಲ.
1: ಪ್ರೈಮರಿ
0: ನೀವು ಓವರ್ ದ ಕೌಂಟರ್ ಡ್ರಗ್ಸ್ ನೇ ತಗೋಬೇಕು. ಸೊ ಈ ತರ ತಗೊಂಡು ನೀವು ಪ್ರಯತ್ನ ಮಾಡಬಹುದು. ಬಟ್ ಇದಕ್ಕೆ ಇದರದೇ ಆದ ಕೆಲವೊಂದು ಅಲಾರ್ಮ್ಸ್ ನಿಮ್ಗೆ ಗೊತ್ತಿರಬೇಕು. ಯಾವಾಗ ಜ್ವರ 101-102 ಜ್ವರ, ಚಿಲ್ಸ್, ತಡ್ಕೊಳಕ್ ಆಗ್ತಾ ಇಲ್ಲ, ಮನೇಲಿ ಕುತ್ಕೊಂಡು ಒದ್ದಾಡೋ ಅವಶ್ಯಕತೆ ಇಲ್ಲ, ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಭಾರತದಲ್ಲಿ ತುಂಬಾ ಸರಳವಾಗಿ ಅವೈಲಬಿಲಿಟಿ ಇದೆ, ವೈದ್ಯರದ ಏನೂ ತೊಂದರೆಗಳಿಲ್ಲ. ನೆಕ್ಸ್ಟ್, ಆಯಾಸ ಬರ್ತಾ ಇದೆ, ತುಂಬಾ ಕಫ ಬರ್ತಾ ಇದೆ, ಕಫದಿಂದ ವಾಸನೆ ಬರ್ತಾ ಇದೆ, ನೀವು ಆಗ್ಲೇ ಅಂದಾಗ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಫ್ಲೇಮ್ ಬರ್ತಾ ಇದೆ, ದೆನ್ ಮನೇಲಿ ಕುತ್ಕೊಂಡು ವೇಟ್ ಮಾಡ್ಬೇಡ್ರಿ. ಬಟ್ ಜಸ್ಟ್ ಕೆಮ್ಮು ನೆಗಡಿ ಜ್ವರ ಮನೇಲಿ ಮ್ಯಾನೇಜ್ ಮಾಡ್ಕೊಂಡು ಆಗ್ತಾ ಇದೆ ನಿಮ್ ಬಾಡಿಗೆ ಅಂತಂದ್ರೆ ಒಂದೆರಡು, ಅದು ಆಮೇಲೆ ಯಾರು ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋರಲ್ಲಿ, ಅದೇ ಒಂದು 70-80 years ಅಲ್ಲಿ 1-2 days ಕಾಫ್ ಆಲ್ಸೋ ಸ್ವಲ್ಪ ನಮ್ದು ಅಲರ್ಟ್ ಸಿಸ್ಟಮ್ ಹೈ
1: ಇರ್ಬೇಕಾಗುತ್ತೆ.
0: ಸೇಮ್ ಆಮೇಲೆ ಚಿಕ್ಕ ಮಗು, 1 ತಿಂಗಳ ಮಗು, 2-3 ತಿಂಗಳ ಮಗು ಇದೆ, 1-2 ದಿವಸದಿಂದ ಕೆಮ್ಮಿದೆ, ಅವಾಗ ನಮ್ಮ ಅಲರ್ಟ್ ಸಿಸ್ಟಮ್ ಅಬ್ಸರ್ವೇಷನ್ ಸಿಸ್ಟಮ್ ತುಂಬಾ ಹೈ ಇರ್ಬೇಕು. ಸೊ ಇಟ್ಸ್ ಲೈಕ್ ಎಲ್ಲರಿಗೂ ಒಂದೇ ರೂಲ್ ಅಪ್ಲೈ ಮಾಡಕ್ ಆಗಲ್ಲ, ಬಟ್ ಪೂರ್ತಿ ತಪ್ಪಂತೂ ಹೇಳಕ್ ಆಗಲ್ಲ. 1-2 days ಟ್ರೈ ಮಾಡಿ ಕಮ್ಮಿ ಆಗ್ಲಿಲ್ಲ ಅಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಜೈನ್ ಮೆಡಿಕಲ್ ಕಾಲೇಜು ಕನ್ಸಲ್ಟೆಂಟ್ ಚೆಸ್ಟ್ ಫಿಸಿಷಿಯನ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಿಂದ ಡಾಕ್ಟರ್ ಜ್ಯೋತಿ ಹಟ್ಟಿಹೊಳಿ ಮೇಡಮ್ ಅವರು ನೀವು ಇಷ್ಟೆಲ್ಲಾ ಮಾಹಿತಿಯನ್ನ ಕೊಟ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ ನಾನು ಇದನ್ನೆಲ್ಲ ಒಂದು ತುಂಬಾ ಮಾತಾಡಿದೀವಿ, ಮೇ ಬಿ ನೀವು ಕನ್ಫ್ಯೂಸ್ ಆಗಿದ್ದೀರೋ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಒಂದು ಸಮರೈಸ್ ಮಾಡಕ್ ಇಷ್ಟಪಡ್ತೇನೆ. ಸಂಕ್ಷಿಪ್ತವಾಗಿ ಸಮರೈಸ್ ಮಾಡ್ತೇನೆ. ಕೆಮ್ಮು, ಕಫ, ಹೆಚ್ಚಾದ ಜ್ವರ, ಆಯಾಸ ಬರುವುದು ಅಥವಾ ತೇಕ್ ಬರುವುದು ಅಂತ ನೀವೇನ್ ಹೇಳ್ತೀರಿ ನಿಮ್ಮ ಭಾಷೆಯಲ್ಲಿ, ಈ ತರ ನಿಮ್ಗೆ ಅನ್ಸಿದಾಗ ನೀವು ಹೆಚ್ಚು ವೇಳೆ ಸಮಯವನ್ನು ಕಳೆಯದೆ ವೈದ್ಯರನ್ನ ಸಂಪರ್ಕಿಸಿ ತಕ್ಕ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಳಿ. ಟ್ರೀಟ್ಮೆಂಟ್ ವೈದ್ಯರು ಕೊಟ್ಟಾಗ ಅದನ್ನ ಪೂರ್ಣ ರೀತಿಯಲ್ಲಿ ಕಂಪ್ಲೀಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ರಿ. ನಿಮಗೆ ಏನಂತಾರೆ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ನಾನು ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ನಾನು ಪೂರ್ತಿ ಟಾಕಲ್ಲಿ ಮಾತಾಡಲೇ ಇಲ್ಲ. ಆಸ್ತಮಾ, ದಮ, ಈ ತರ ಪೇಷಂಟ್ಸ್ ನೋಡಿದೀವಿ ಅಂದ್ರೆ ಮೊದಲೇ ನಿಮ್ಗೆ ಉಸಿರಾಟದ ತೊಂದರೆಗಳಿರ್ತವೆ. ಆಸ್ತಮಾ, ದಮ ಇರ್ಬೋದು, ಹಾರ್ಟ್ ಡಿಸೀಸ್, ಶುಗರ್ ಪೇಷಂಟ್ಸ್ ಇರ್ಬೋದು, ನೀವೆಲ್ಲ ಹೈ ಅಲರ್ಟ್ ಪೇಷಂಟ್ಸ್ ಅಂತ ಕನ್ಸಿಡರ್ ಆಗ್ತೀರಿ. ನಿಮ್ಮಲ್ಲಿ ಈ ತರ ಗುಣಲಕ್ಷಣಗಳು ಬಂದ್ರೆ ಸ್ವಲ್ಪ ಅಲರ್ಟ್ ಆಗಿರಿ, ತಕ್ಷಣ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಳಿ. ತಕ್ಷಣ ಟ್ರೀಟ್ಮೆಂಟ್ ಪಡೆದುಕೊಂಡ್ರೆ ಏನೂ ತೊಂದರೆಗಳಾಗಲ್ಲ. ವ್ಯಾಕ್ಸಿನೇಷನ್ಗಳ ಬಗ್ಗೆನೂ ಗಮನ ಇರಲಿ.
1: ಫ್ಯಾಂಟಾಸ್ಟಿಕ್.

0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮೋನಿಯಾ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಜ್ಯೋತಿ ಹಟ್ಟಿಹೊಳಿ ಅವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
1: ಧನ್ಯವಾದಗಳು.
0: ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ. ಈಗ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು ಆಹಾರವೇ ಔಷಧ ಕುರಿತು ಸಲಹೆಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ಆಹಾರವೇ ಔಷಧವಾಗಬೇಕು. ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಮತ್ತೊಂದಿಲ್ಲ. ಆರೋಗ್ಯ ಭಾಗ್ಯದ ಮುಂದೆ ಎಲ್ಲ ಭಾಗ್ಯಗಳು ಸಹ ತಲೆ ತಗ್ಗಿಸಬೇಕು. ನಮ್ಮ ಆರೋಗ್ಯದ ಗುಟ್ಟು ನಾವು ತಿನ್ನುವ ಆಹಾರದಲ್ಲಿದೆ ಎಂಬುದು ಎಲ್ಲರಿಗೂ ಗೊತ್ತಿರಬೇಕಾದ ಸಂಗತಿ. ಆಹಾರವೇ ಔಷಧಿ ಆಗಬೇಕೇ ಹೊರತು ಔಷಧವೇ ಆಹಾರ ಎಂದಿಗೂ ಆಗಬಾರದು. ನಮ್ಮ ಆಹಾರದಲ್ಲಿ ನಾವು ಸಾಧ್ಯವಾದಷ್ಟು ಹಸಿರು ತರಕಾರಿಗಳು, ಹಣ್ಣುಗಳನ್ನು ಯಥೇಚ್ಛವಾಗಿ ಬೆಳೆಸಬೇಕು. ಪ್ರಸ್ತುತ ದಿನಗಳಲ್ಲಿ ಹಣ್ಣು ತರಕಾರಿಗಳಿಗೆ ಸಹ ಅತಿಯಾದ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುತ್ತಾರೆ. ಹಾಗಾಗಿ ಅವುಗಳನ್ನು ಬಳಸುವ ಮೊದಲು ಉಪ್ಪು ನೀರಿನಲ್ಲಿ ನೆನೆಸಿಡಿ. 10 ನಿಮಿಷದ ನಂತರ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸೇವಿಸಿ. ತರಕಾರಿಗಳನ್ನು ಚೆನ್ನಾಗಿ ಬೇಯಿಸಿ, ಆಗ ಮಾತ್ರ ಅದು ಸರಿಯಾಗಿ ಪಚನವಾಗುತ್ತದೆ. ಸಾಧ್ಯವಾದಷ್ಟು ನಿಮ್ಮ ಆಹಾರದಲ್ಲಿ ನಾರಿನ ಅಂಶ ಹೆಚ್ಚಿಸುವ ತರಕಾರಿಗಳನ್ನು ಬಳಸಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆ ಮಾತಿನಂತೆ ಊಟವೇ ನಮ್ಮನ್ನು ಆರೋಗ್ಯದಿಂದ ಕಾಪಾಡುವ ಸಾಧನ. ಆದರೆ ನಮ್ಮ ಊಟ ಆರೋಗ್ಯಕರವಾಗಿದ್ದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ಹಳ್ಳಿ ಸಂಸ್ಕೃತಿಯ ಬಾಳೆ ಎಲೆ ಊಟ ಆರೋಗ್ಯಕ್ಕೆ ಪೂರಕವಾಗಿದೆ. ನಮ್ಮ ಸಂಸ್ಕೃತಿಯ ಊಟದಲ್ಲಿ ಪ್ರೋಟೀನ್, ನಾರಿನಂಶ, ಪಿಷ್ಟ, ಆಮ್ಲ ಎಲ್ಲವೂ ಸಮ ಪ್ರಮಾಣದಲ್ಲಿ ಇರುತ್ತದೆ. ಇನ್ನು ನಾವು ಅಡುಗೆ ಬಳಸುವ ಇಂಗು, ಜೀರಿಗೆ, ಕೊತ್ತಂಬರಿ, ಕರಿಬೇವು ಎಲ್ಲವೂ ಸಹ ಔಷಧೀಯ ಗುಣಗಳನ್ನು ಹೊಂದಿದೆ. ನಿಮ್ಮ ಅಡುಗೆ ಮನೆಯನ್ನೇ ಔಷಧಾಲಯವಾಗಿಸಿಕೊಳ್ಳಬೇಕು. ಆದಷ್ಟು ಔಷಧಿಯುಕ್ತ ಪದಾರ್ಥಗಳು, ತರಕಾರಿಗಳು ಇವೆ. ಆರೋಗ್ಯ ಕಾಪಾಡುವಲ್ಲಿ ಊಟದ ಜೊತೆ ದೈಹಿಕ ವ್ಯಾಯಾಮ ಕೂಡ ಬಹಳ ಮುಖ್ಯ. ದಿನವೂ 1 ಗಂಟೆಯಾದರೂ ನಡುಗೆ ಅಥವಾ ವ್ಯಾಯಾಮ ಮಾಡಬೇಕು. ಸಾಧ್ಯವಾದಷ್ಟು ಸಂಸ್ಕರಿಸಿದ ಆಹಾರವನ್ನು ತಿನ್ನಬಾರದು. ಬಿಸಿಯಾದ ತಾಜಾ ಆಹಾರವನ್ನು ಸೇವಿಸಬೇಕು. ಬೇಕರಿ ಉತ್ಪನ್ನದ ಸೇವನೆ ಕಡಿಮೆ ಮಾಡಬೇಕು. ಮನೆಯಲ್ಲಿ ತಯಾರಿಸಿದ ಶುಚಿ ರುಚಿಯಾದ ಆಹಾರವನ್ನು ಹಿತಮಿತವಾದ ರೀತಿಯಲ್ಲಿ ಸೇವಿಸಬೇಕು. ಜನರ ಆರೋಗ್ಯವೇ ರಾಷ್ಟ್ರದ ಸಂಪತ್ತು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಎಂಬುದು ಸರಳ ಸತ್ಯ. ವಿಶ್ವ ಆರೋಗ್ಯ ಸಂಸ್ಥೆಯ ಹೆಚ್ಚಿನ ಕಾಯಿಲೆಗಳಿಗೆ ಜೀವನಶೈಲಿ ಸರಿಯಿಲ್ಲದೇ ಇರುವುದೇ ಕಾರಣವೆಂದಿದೆ. ಆರೋಗ್ಯಕರ ಜೀವನಶೈಲಿಯಿಂದ ಜೀವನ ನಡೆಸುವುದು ಯಾರ ಕೈಯಲ್ಲಿದೆ ಎಂಬುದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ನಕಾರಾತ್ಮಕ ಮನೋಭಾವ ತ್ಯಜಿಸಿ ಸಕಾರಾತ್ಮಕ ಮನೋಭಾವವನ್ನು ಹೊಂದುವುದು ಆರೋಗ್ಯದ ದೃಷ್ಟಿಯಿಂದ ಅವಶ್ಯಕ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಆಹಾರ ತೆಗೆದುಕೊಳ್ಳಬೇಕು. ಆರೋಗ್ಯವೇ ಭಾಗ್ಯ, ಈ ಮಾತು ಎಷ್ಟು ಸತ್ಯ ಎಂದು ಈಗ ಎಲ್ಲರಿಗೂ ಅರಿವಾಗಿದೆ. ಎಲ್ಲರೂ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ, ಯಾವುದೇ ಕಾಯಿಲೆ ನಮಗೆ ಬರದಂತೆ ತಡೆಗಟ್ಟುವುದು ಹೇಗೆ ಎಂದು ತಿಳಿಯುವ ಕುತೂಹಲದಲ್ಲಿದ್ದಾರೆ. ಈಗ ನಾವು ನಮ್ಮ ಮನೆಯವರ ಆರೋಗ್ಯ, ಸುತ್ತಮುತ್ತಲಿನ ಜನರ ಆರೋಗ್ಯ ಹಾಗೂ ಸಮಾಜದ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಔಷಧಿ ತೆಗೆದುಕೊಳ್ಳುವಾಗ ಇಂತಹ ತಪ್ಪುಗಳನ್ನು ಮಾಡದಿರಿ. ಜೀವನದ ಗತಿಯಲ್ಲಿ ಖಂಡಿತವಾಗಿಯೂ ನೀವು ಒಂದಲ್ಲ ಒಂದು ಬಾರಿ ಆರೋಗ್ಯಕಾರಿ ಸಮಸ್ಯೆಗಳನ್ನು ಎದುರಿಸಿರಬಹುದು ಹಾಗೂ ಅಂತಹ ಸಮಸ್ಯೆಗಳ ನಿವಾರಣೆಗಾಗಿ ಔಷಧಿಗಳ ಮೊರೆ ಹೋಗಿರಬಹುದು. ಹಾಗೆ ತೆಗೆದುಕೊಂಡ ಔಷಧಿಗಳ ಮೂಲಕ ನಿಮ್ಮ ಆರೋಗ್ಯವನ್ನು ಹಿಂಪಡೆಯಬೇಕಾದಂತೆಲ್ಲ ನೀವು ಈ ಔಷಧಿಗಳನ್ನು ವೈದ್ಯರ ಶಿಫಾರಸಿನಂತೆ ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಈ ಔಷಧಿಗಳನ್ನು ತೆಗೆದುಕೊಳ್ಳುವ ಸರಿಯಾದ ವಿಧಾನ ಯಾವುದು? ಒಂದು ನಿರ್ದಿಷ್ಟವಾದ ಯಾವುದೋ ಔಷಧಿಯೊಂದರ ಪ್ರಯೋಜನಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಪಡೆದುಕೊಳ್ಳಲು ಹೇಗೆ ಸಾಧ್ಯ? ಔಷಧಿಗಳ ವಿಚಾರದಲ್ಲಂತೂ ಎಂದೆಂದಿಗೂ ನೀವು ಸ್ವಯಂ ವೈದ್ಯರಾಗಲು ಹೋಗಬಾರದು. ಔಷಧಗಳನ್ನು ಖರೀದಿಸಿ ಮನೆಗೆ ತಂದ ಬಳಿಕ ವೈದ್ಯರ ಸಲಹೆಗೆ ಅನುಗುಣವಾಗಿ ಸರಿಯಾದ ವಿಧಾನದಲ್ಲಿ ಅವುಗಳನ್ನು ತೆಗೆದುಕೊಳ್ಳಿರಿ. ಔಷಧಗಳ ಕುರಿತು ಯಾವುದೇ ಸಂದೇಹಗಳಿದ್ದಲ್ಲಿ ನಿಮ್ಮ ವೈದ್ಯರನ್ನು ಕೇಳಿ ತಿಳಿದುಕೊಳ್ಳಲು ಖಂಡಿತವಾಗಿಯೂ ನೀವು ಸಂಕೋಚ ಮಾಡಬಾರದು. ನಮಸ್ಕಾರಗಳು.
0: ಇದುವರೆಗೂ ಕೇಳಿದ್ರಿ ಆಹಾರವೇ ಔಷಧ ಕುರಿತ ಸಲಹೆಗಳನ್ನು. ನಮ್ಮೊಂದಿಗೆ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಮಹಿಳೆಯ ಸಾಧನೆ, ಅವಳ ಕನಸು, ಅವಳ ನೋವು, ಅವಳ ನಲಿವು, ಅವಳ ಸೇವೆ, ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮ. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕತೆಗಾರರು, ಕಾದಂಬರಿಕಾರರು, ಲೇಖಕರು ಆದಂತಹ ಬೆಳಗಾವಿ ತಾಲೂಕಿನ ಸುಳೆಬಾವಿಯ ಶ್ರೀಮತಿ ಪಾರ್ವತಿ ಪಿಟಗಿಯವರು. ಇವರು ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ಮೈಸೂರಿನ ಶಾಂಗ್ರಿ ಲಾ ಅಕಾಡೆಮಿಯ ನಿರ್ದೇಶಕಿಯಾಗಿ 2019 2022 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆಯಾಗಿ ಸಾಮಾಜಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇದುವರೆಗೂ ಇವರ 7 ಕಾದಂಬರಿಗಳು, 3 ಕಥಾ ಸಂಕಲನಗಳು, 2 ಲೇಖನ ಸಂಕಲನಗಳು, 1 ಪ್ರಬಂಧ ಸಂಕಲನ, ಒಟ್ಟು 13 ಕೃತಿಗಳು ಪ್ರಕಟಗೊಂಡಿವೆ. ಇವರ ಕತೆ, ಕಾದಂಬರಿ, ಲೇಖನಗಳು, ಪ್ರಬಂಧಗಳು ನಾಡಿನ ಪ್ರಮುಖ ಪತ್ರಿಕೆಗಳಾದ ಸುಧಾ, ಮಯೂರ, ತುಷಾರ, ತರಂಗ, ಪ್ರಜಾವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಮೇಡಮ್ ತಮಗೂ ಕೂಡ ನಮಸ್ತೆ.
0: ಮೇಡಮ್ ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನೋ ಹಾಗೆ ನಾವು ಇಂದು ಒಂದು ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ ಅಂದ್ರೆ ನಮ್ಮ ಬಾಲ್ಯದ ಪ್ರಭಾವ ಇದ್ದೇ ಇರುತ್ತೆ ಅದರಲ್ಲಿ,
1: ಖಂಡಿತವಾಗಿಯೂ.
0: ಹಾಗಾಗಿ ನಮ್ಮ ಇಂದಿನ ಕಾರ್ಯಕ್ರಮವನ್ನ ತಮ್ಮ ಒಂದು ಬಾಲ್ಯದ ಮೂಲಕನೇ ಪ್ರಾರಂಭ ಮಾಡೋಣ. ಹೇಳಿ ಮೇಡಮ್, ತಮ್ಮ ಬಾಲ್ಯ ಹೇಗಿತ್ತು, ತಂದೆ ತಾಯಿ ಪರಿಚಯ?
1: ಎಲ್ಲರ ತರನೂ ನನ್ನ ಬಾಲ್ಯನೂ ಸಹಿತ ಬಂಗಾರದ ಬದುಕಂತ ಹೇಳ್ತೀನಿ. ನನ್ನ ಬಾಲ್ಯವನ್ನ ಬಣ್ಣ ಬಣ್ಣದ ಬದುಕದು ಬಾಲ್ಯ ಅಂತಂದ್ರೆ ಎಲ್ಲರಿಗೂ ಅಷ್ಟೊಂದು ಸುಂದರವಾದ ಬದುಕು ಅಂತಂದ್ರೆ ಬಾಲ್ಯ ಅಂತಾನೆ ಹೇಳ್ಬೋದು ನಾವು. ಆಮೇಲೆ ಬಾಲ್ಯ ಅಂದ ತಕ್ಷಣ ನಮ್ಮ ತಾಯಿ, ಮುಖ್ಯವಾಗಿ ನಮ್ಮ ತಾಯಿ, ಆಮೇಲೆ ತಂದೆ, ಆಮೇಲೆ ನಮ್ಮ ಅಣ್ಣಂದಿರು, ಅಕ್ಕಂದಿರು, ಆಮೇಲೆ ನಮ್ಮದೊಂದು ತುಂಬು ಕುಟುಂಬ ಅಲ್ಲಿನೂ ಸಹಿತ ಅಂದರೆ ಒಂದು ಸುಂದರವಾದ ಒಂದು ಪರಿಸರದಲ್ಲಿ ನಾನು ಬೆಳೆದ್ನಿ. ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಅಂದರೆ ನಮ್ಮ ತಾಯಿ ಶಕುಂತಲಾ ಮುರುಡಿ ಅವ್ರ ಬಗ್ಗೆ. ಆಕೆ ಯಾಕೆ ಅವ್ರ ಬಗ್ಗೆ ಮೊದಲು ಹೇಳ್ತೀನಿ ಅಂತಂದ್ರೆ, ನಾನು ಇವತ್ತು ಒಬ್ಬ ಸಾಹಿತಿಯಾಗಿ, ಲೇಖಕಿಯಾಗಿ ಬೆಳೆದೀನಿ ಅನ್ನೋದಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿ ಶಕುಂತಲಾ ಅವರು. ಅವರು ನನ್ನನ್ನು ಬರೀ ಒಬ್ಬ ಸಾಮಾನ್ಯ ಇದನ್ನಾಗಿ, ವ್ಯಕ್ತಿಯನ್ನಾಗಿ ಬೆಳೆಸಲಿಲ್ಲ. ಇಂಥ ಒಂದು ನನಗೆ ಸಾಹಿತ್ಯಿಕ ಶಕ್ತಿಯನ್ನು ತುಂಬ್ಯಾರ ಅಂತಂದ್ರೆ ಅವರ ಮುಖ್ಯ ಕಾರಣ ಅಂತನೂ ಅನ್ಬೋದು. ಅವರು ನನಗೆ ನನ್ನ ಸಣ್ಣಂದಿರ್ತ ಈ ಒಂದು ನನ್ನ ಆಟ ಪಾಠ ಇವುಗಳ ಜೊತೆ ಜೊತೆಗೇನೆ ಒಂದು ಅತ್ಯುತ್ತಮವಾದ ಮೌಲ್ಯಗಳನ್ನು ಬಿತ್ತುತ್ತಾ ಬಂದರು ಅವರು ನನ್ನಲ್ಲಿ. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ನೋಡಿ ತಿಳಿದು ಅಂದರೆ ಅವ್ರ ಸ್ವಭಾವನೇ ಆ ಥರ ಇತ್ತು. ಬಹಳ ಮೌಲಿಕವಾದ ಇತ್ತು ಅವ್ರ ಹತ್ರ, ಮೌಲ್ಯಗಳು ಇತ್ತು ನಮ್ಮ ತಾಯಿ ಹತ್ರ. ಆಮ್ಯಾಗ ಕರುಣಾಮಯಿ ನಮ್ಮ ತಾಯಿ, ಬಡ ಬಂಧುಗಳಿಗೆಲ್ಲ ಸಹಾಯ ಮಾಡೋರು. ಒಂದ್ಸಲ ಒಂದು ಸಣ್ಣ ಘಟನೆಯನ್ನು ಹೇಳೋದರ ಮುಖಾಂತರ ನನ್ನ ತಾಯಿ ಎಂಥವ್ರು ಅಂತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
0: ಖಂಡಿತ ಮೇಡಮ್.
1: ನಮ್ಮೂರೊಳಗೆ, ನಮ್ಮೂರು ರಾಮದುರ್ಗ, ನನ್ನ ಹುಟ್ಟೂರು ರಾಮದುರ್ಗ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಅಲ್ಲಿ ರವಿವಾರ ಸಂತೆ ಮತ್ತು ಗುರುವಾರ ಸಂತೆ ಅಂತ ಎರಡು ಸಂತೆಗಳು ನಡೀತಾವೆ ಮುಖ್ಯವಾಗಿ. ಅಲ್ಲಿ ಗುರುವಾರ ಸಂತೆಯೊಳಗೆ ನಾನು ನಮ್ಮ ತಾಯಿ ಜೊತೆಗೆ ಬಹುಶಃ 3ನೇ ಕ್ಲಾಸ್ 4ನೇ ಕ್ಲಾಸ್ನೊಳಗೆ ಓದ್ತಿರ್ಬೋದು. ಆಗ ನಮ್ಮ ತಾಯಿ ನನ್ನನ್ನು ಸಹಿತ ಸಂತೆಗೆ ಕರ್ಕೊಂಡು ಹೋಗ್ತಿದ್ರು. ನಾನು ಅವರು ಕೊಡಿಸುವಂಥ ತಿಂಡಿ ತಿನಿಸು ಆಟಿಗೆ ಸಾಮಾನಕ್ಕೇನು ಅವ್ರ ಬೆನ್ನು ಹತ್ತಿ ಹೋಗಿದ್ನಿ ನಾನು. ಒಂದ್ಸಲ ಹಿಂಗೆ ಹೋಗೋ ಹೊತ್ತಿನಾಗ ನಾನು ಸುಮ್ಮನೆ ಹೋಗ್ತಿರ್ಲಿಲ್ಲ, ಕುಣ್ಕೊಂತ ಜಿಕ್ಕೊಂತ ಹೊಡ್ಕೊಂತ ಏನೋ ಒಂದು ಇದರಲ್ಲಿ ಹೋಗ್ತಾ ಇದ್ನಿ ನಾನು. ಆಗ ಒಮ್ಮಿಂದೊಮ್ಮೆ ಒಬ್ಬ ಹೆಣ್ಮಗಳು ಗೋಧಿ ತರ್ತಾ ಇದ್ಲು. ಆ ಗೋಧಿ ಚೀಲಕ್ಕೆ ಹಾದ ಬಿಟ್ನಿ ನಾನು ಸಡನ್ ಆಗಿ ಒಮ್ಮಿಗೆನೆ. ಹಾದಾಗ ಆ ಗೋಧಿ ನೆಲಕ್ಕೆಲ್ಲ ಚೆಲ್ಲಾಡಿಬಿಡ್ತು. ಆಗ ನೋಡ್ರಿ, ಆಗ ಭಾಳಷ್ಟು ಜನ ಅಂದ್ರೆ ಈ ಕಾಳು ಕಡಿ ಬಗ್ಗೆ ಎಷ್ಟೊಂದು ಬಡವರು ಇರ್ತಿದ್ರು. ಆಮ್ಯಾಗ ಅಷ್ಟು ಅವ್ರಿಗೆ ಅವ್ರನ್ನ ಪಡೆಯೋಕೆ ಎಷ್ಟೊಂದು ಕಷ್ಟ ಇರ್ತಿತ್ತು. ಅಂಥದ್ರೊಳಗೆ ಆ ಗೋಧಿ ಕಾಳು ಬಿದ್ದು ಕೂಡಲೇಕೆ ಸ್ವಲ್ಪ ನಾನು ಬೈದ್ಲು. ಬೈದ ಪಾಪ ಅಂಥ ಒಂದು ಜನದಟ್ಟಣೆಯೊಳಗೂ ಸಹಿತ ಕುಂತ್ಕೊಂಡು ಗೋಧಿ ಕಾಳು ಮಣ್ಣೊಳಗೆ ಬಿದ್ದಂಥ ಗೋಧಿ ಕಾಳನ್ನ ಆರಿಸಾಕತ್ಲು. ಆಗನ್ ಪಾಪ ಅಂಥ ಒಂದು ಜನದಟ್ಟಣೆಯೊಳಗೂ ಸಹಿತ ಕುಂತ್ಕೊಂಡು ಗೋಧಿ ಕಾಳು ಮಣ್ಣೊಳಗೆ ಬಿದ್ದಂಥ ಗೋಧಿ ಕಾಳನ್ನ ಆರಿಸಾಕತ್ಲು. ಆಗ ನಮ್ಮ ತಾಯಿಗೆ ತ್ರಾಸಾತು, ಭಾಳ ತ್ರಾಸಾತು. ತಡಿವಾನಿನು ಇಲ್ಲೇ ನಿಂದರು, ಅವನ ಯಾಕೆ ಮಣ್ಣಾಗ ಬಿದ್ದದ್ದು ಆರಿಸ್ತಿ ತಡಿ ಅಂತೇಳಿ ನಮಗೆ ಅವಶ್ಯಕತೆ ಇರ್ಲಿಕ್ಕೂ ನಮ್ಮ ತಾಯಿ ಅಲ್ಲಿ ಸಂತೆಯೊಳಗೆ 1 ಕಿಲೋನ 2 ಕಿಲೋ ಗೋಧಿ ತೊಗೊಂಡು ಆ ಹೆಣ್ಮಗಳಿಗೆ ತಗೋವಾಯುವನ್ನ ಆರಿಸ್ಬೇಡ, ಅವನ್ನೇನು ಮಣ್ಣಾಗ ಬಿದ್ದು ಹೋಗ್ಯಾವು ತಗೋ ಅಂತೇಳಿ ಕೊಟ್ಟರು. ಇದೊಂದು ಉದಾಹರಣೆ. ಇಂಥವು ಸಾಕಷ್ಟು ಅಂದರೆ ಘಟನೆಗಳು ನಮ್ಮ ಕಣ್ಮುಂದೆ ಇರುವಾಗ ನಾವು ಅದನ್ನು ನಾವು ಅಂದ್ರೆ ಸಹಜವಾಗಿ ನಾವು ಮೌಲ್ಯಗಳನ್ನು ಉಂಡು ಬೆಳೆದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟ ಅಲ್ಲ, ನಾವು ನಮ್ಮ ತಾಯಿ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಅಂತ ಅನ್ಕೊಂತೀನಿ ನಾನು. ಯಾಕಂದ್ರೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಮ್ಮಲ್ಲಿ ಅಳವಡಿಸ್ತಿದ್ಲು. ಆಮೇಲೆ ಅವರಿಗೆ ಸಂಗೀತ ಅಂದರೆ ಭಾಳ ಇಷ್ಟ. ಆಮೇಲೆ ಆ ಸಂಗೀತಗಾರರ ಹೆಸರು ಹೇಳೋದು, ಸುಭದ್ರಮ್ಮ ಮನ್ಸೂರ್ ಅವರು, ಹಿಂಗೆ ದೊಡ್ಡ ದೊಡ್ಡ ಗಾಯಕರು ಅವರ ಬಗ್ಗೆ ಹೇಳೋದು, ಇಂಥವೆಲ್ಲ ಮಾಡೋದ್ರ ಜೊತೆಗೆ ನನ್ನ ಕಥೆನೂ ಸಹ ಅಂದರೆ ಕಥೆಗಳು ಅಂದರೆ ದೇವರ ಕಥೆಗಳು, ನಾಮಸ್ಮರಣೆಗಳು, ಆಮೇಲೆ ಜನಪದನು ಹಾಡ್ತಿದ್ರು ನಮ್ಮ ತಾಯಿ, ಜನಪದ ಹಾಡನ್ನು ಹಾಡ್ತಿದ್ರು. ಹಿಂಗಾಗಿ ಇವೆಲ್ಲ ಗುಣಗಳು ಏನಾದವು ಅಂದರೆ ನನ್ನನ್ನು ಒಬ್ಬ ಅಂದರೆ ಭಾಳಷ್ಟು ಕ್ರಿಯಾಶೀಲವಾಗಿಸಿದವು ಮತ್ತು ಪ್ರಾಮಾಣಿಕವಾಗಿ ಬೆಳೆಯುವಲ್ಲಿ ಭಾಳಷ್ಟು ಸಹಕಾರಿಯಾಯಿತು ನಮ್ಮ ತಾಯಿ ಗುಣ. ಆಮೇಲೆ ಮತ್ತು ಇನ್ನೊಂದನ್ನು ನಾನು ಇಲ್ಲಿ ಸ್ಮರಿಸ್ಕೊಳ್ತೀನಿ, ನಾನು ಭಾಳಷ್ಟು ನಟನೆಯನ್ನು ಭಾಳ ಇಷ್ಟಪಡ್ತಾ ಇದ್ನಿ. ಎರಡನೇ ಕ್ಲಾಸ್ ಇದ್ದಾಗ ನಾನು ಕೃಷ್ಣನ ಪಾತ್ರಧಾರಿಯಾಗಿದ್ನಿ. ನಮ್ಮ ಊರೊಳಗೆ ಸೀಗಿ ಹುಣ್ಣಿಮೆ ಗೌರಿ ಹುಣ್ಣಿಮೆ ಅಂತೇಳಿ ಆಚರಣೆಗಳು, ಮತ್ತು ನನ್ನ ನಮ್ಮ ಸಾಂಸ್ಕೃತಿಕ ಆಚರಣೆಗಳನ್ನೆಲ್ಲ ಇಷ್ಟಪಡ್ತೀನಿ. ನಮ್ಮ ಹಬ್ಬಗಳನ್ನು ಅವನ್ನೆಲ್ಲ ಇಷ್ಟಪಡ್ತೀನಿ ಭಾಳಷ್ಟು ಖುಷಿಯಿಂದ. ನಮ್ಮ ಸಣ್ಣವರಿದ್ದಾಗಂದ್ರಂತೂ ಅದು ಹೇಳತೀರದ ಸಂತೋಷ. ಯಾವಾಗ ಬೆಳಕಾಕತಿ, ಯಾವಾಗ ನಾವು ಹಬ್ಬ ಹರಿಸ್ತೀವಿ, ದೀಪಾವಳಿ ಇರ್ಬೋದು, ಒಂದು ಯುಗಾದಿ ಅಂತನ್ರಿ, ಯಾವುದೇ ಒಂದು ಹಬ್ಬ ಅಂತಂದ್ರೆ ಅದು ನಮ್ಮ ಕಣ್ಣೊಳಗೆ ಕುಣಿತಾ ಇತ್ತು, ಅಷ್ಟೊಂದು ಉತ್ಸಾಹ ನಮಗೆ. ಆಮೇಲೆ ಆ ಗೌರಿ ಹುಣ್ಣಿ ಸೀಗಿ ಹುಣ್ಣಿ ಅಂತ ಹೇಳಿದ್ನೆಲ್ಲ, ಅಲ್ಲಿ ಒಂದು ಕೋಲಾಟ ಪದಗಳು, ಆಮೇಲೆ ನಾಟಕಗಳು, ಹಿಂಗೆ ಒಂದು ಇದನ್ನು ಮೆರವಣಿಗೆ ಹೊರಡ್ತಾ ಇತ್ತು ಗೌರಿದು ಸೀಗಿದು ಆ ಥರ ಅಂತ ಒಂದು ಇದರಲ್ಲಿ ನಾನು ನಮ್ಮ ತಂದೆಯವರಿಗೆ ನಾನು ಬಣ್ಣ ಹಾಕೋದು ಇಷ್ಟ ಆಗ್ತಾ ಇರಲಿಲ್ಲ. ನನ್ನ ತುಡುಗಿಂದ ನಮ್ಮ ತಾಯಿಗೆ ಹೇಳಿದ್ನಿ ಹೋಗು ಅಂತಂತ ಒಪ್ಪಿಗೆ ಕೊಟ್ಟಿದ್ಲು. ಆಮೇಲೆ ನಾನು ಕೃಷ್ಣನ್ ಮಾಡಿದ್ರು, ನನ್ನ ಕೃಷ್ಣನ್ ಪಾತ್ರಧಾರಿಯಾಗಿ ಕೊಳಲು ಹಿಡ್ಕೊಂಡು ಓಣಿಯೊಳಗೆಲ್ಲಾನು ನನ್ನ ನೋಡಾಕತ್ತಾರಿಲ್ಲೋ ಅಂಥೇಳಿ ಭಾಳಷ್ಟು ಆಸಕ್ತಿಯಿಂದ ನಾನು ನನ್ನ ಪಾತ್ರವನ್ನು ಇದನ್ನು ಮಾಡ್ತಾ ಇಲ್ಲ, ನನ್ನ ಯಾರು ನೋಡಾಕತ್ತಾರ ನನ್ನ ಗಮನಿಸ್ಯಾರ ಇಲ್ಲೋ, ನನ್ನ ನಾ ಕೃಷ್ಣಾಗಿನಿಲ್ಲ ಅಂತನು ಹುರುಪು ಹುಮ್ಮಸ್ಸು ನನಗೆ. ಆಮೇಲೆ ಹಿಂಗನೆ ನಡೀತಾ ನಡ್ಕೊತ ಬರುವತ್ನಾಗ ಇದು ಮೆರವಣಿಗೆ ನಡೀತಾ ಇತ್ತು, ನಮ್ಮ ಮನೆ ಬಂತು. ನಮ್ಮ ಮನೆ ಬರೋಕ್ಲೇ ನಮ್ಮ ಅಣ್ಣ ಇದ್ದಲ್ಲಿ, ನಮ್ಮ ಅಣ್ಣನೂ ಅವನು ಸಣ್ಣವನ ಅಲ್ಲ. ಅವಾಗ ನನ್ನ ನೋಡಿ ನಾನು ಸುಮ್ಮನೆ ಹೋಗಿದ್ರೆ ಅವಂಗೂ ಗೊತ್ತತ್ತಲ್ದಷ್ಟು ನಾನು ಚೆನ್ನಾಗಿ ಪಾತ್ರಧಾರಿ ಈಗಿದ್ನಿ ನಾನು. ಆಮೇಲೆ ಅದು ನನ್ನ ನೋಡಿ ನಾನು ಸುಮ್ಮನೆ ಬರಲಿಲ್ಲ, ಅವ್ನು ನೋಡಿ ನಕ್ಕನೆ ನಾನು. ನಕ್ಕ ಕೂಡಲಿ ಅವಾಗ ಗೊತ್ತಾಯ್ತು ಈಕೆ ಗ್ಯಾರಂಟಿ ನಮ್ಮ ತಂಗಿನ ಅಂಥೇಳಿ. ಆಮೇಲೆ ಈ ಥರ ಒಂದು ಅಂದ್ರೆ ಅದು ಅಲ್ಲದಕ್ಕೆ ಮತ್ತು ಒಂದು ನಾಲ್ಕನೇ ಕ್ಲಾಸ್ನೊಳಗೆ ನಮ್ಮ ಶಾಲೆಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅನ್ನುವಂಥ ಒಂದು ನಾಟಕವನ್ನು ಮಾಡಿದ್ರು ನಮ್ಮ ಗುರುಗಳು, ಶ್ರೀಶೈಲ ಗುರುಗಳು ಅಂಥೇಳಿ. ಅವರು ಭಾಳಷ್ಟು ಅವರು ಕೂಡ ನನಗೆ ಭಾಳ ಒಂದು ಬರವಣಿಗೆಗೆ ನನ್ನ ಇಂಥ ಒಂದು ಇದಕ್ಕೆ ನನಗೆ ಒಂದು ಒಳ್ಳೆ ಗುರು ಆಗಿದ್ದರು ಅವರು ನನಗೆ. ಅಂದರೆ ನನಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಸಹ ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ನೀಡಿದರು. ಅವರು ಕೂಡ ಬರಹಗಾರರಾಗಿದ್ದರು. ಅವರನ್ನು ಸ್ವತಃ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅನ್ನುವಂಥ ಒಂದು ನಾಟಕವನ್ನು ಬರೆದಿದ್ದರು. ಅದಕ್ಕೆ ಅವರಿಗೆ ನನ್ನನ್ನು ರಾಣಿ ಚೆನ್ನಮ್ಮ ಆಗಿ ತಗೋ ಮುಖ್ಯ ಪಾತ್ರಧಾರಿಯನ್ನಾಗಿ ಮಾಡ್ಕೋಬೇಕು ಅಂತೇಳಿ ಅವರಿಗೆ ಆಸೆ ಇತ್ತು. ನಾನು ಮಾಡಬೇಕಂತ ಏನೋ ಹಂಬಲ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅದು ನನ್ನ ಪಾತ್ರ ನನ್ನ ಕೈ ಬಿಟ್ಟು ಹೋಯ್ತು. ಅದೇನೋ ಬಹುಶಃ ಅಂದರೆ ಮನೆಯೊಳಗೆ ಏನೋ ಇದಾಯಿತು ಅಥವಾ ಎಲ್ಲೇನೋ ಹೋಗೋದಿತ್ತು ಅಥವಾ ಏನೋ ಆಯಿತು, ಆ ಪಾತ್ರ ನನ್ನ ಕೈ ತಪ್ಪಿತು. ಆದರೆ ನನಗದು ಯಾಕೋ ನನ್ನೊಳಗೆ ಇದನ್ನು ಉಳಿತು, ನಾನು ಯಾಕೆ ಮಾಡಲಿಲ್ಲ ಅಂತಂದು ಹಳಹಳಿ ಆಯ್ತು, ಭಾಳ ಹಳ.

0: ಅಳಿಯಾತು. ಆಮೇಲೆ ಅದರ ಕೊನೆಗೆ ಮತ್ತೆ ನಾನು ಮಾಡ್ತೀನಿ ಅಂತೇಳಿ ಹೋಗಿದ್ನಿ. ಹೋದಾಗ ಆದ್ರೆ ಅಲ್ಲಿ ಆಲ್ರೆಡಿ ಒಬ್ಬರು ಇದ್ದ ಸೆಟ್ ಆಗಿದ್ದರು ಆ ಪಾತ್ರಕ್ಕೆ. ಕೊನೆಗೆ ನಾನು ಥ್ಯಾಕ್ರೆ ಸಾಹೇಬರ ಮುಂದೆ ಡ್ಯಾನ್ಸರ್ ಆಗಿ ಒಂದು ಸಣ್ಣ ಪಾತ್ರವನ್ನು ಕೊಟ್ಟರು. ಅದನ್ನು ಮಾಡಬೇಕಾಗಿ ಬಂತು. ಅದನ್ನು ಕೂಡ ಭಾಳ ಯಶಸ್ವಿಯಿಂದನೇ ಮಾಡಿದ್ನಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನ್ನ ಬಾಲ್ಯ ಅಂತಂದರೆ ನಾನು ಸೌಂದರ್ಯ ಆರಾಧಕಿಯಾಗಿ ಅಂದರೆ ಪ್ರಕೃತಿಯನ್ನು ಭಾಳ ಅಂದರೆ ಭಾಳ ಇಷ್ಟಪಡ್ತಿದ್ನಿ. ಒಂದು ಮಳೆ ಬಿತ್ತು ಅಂದರೆ ಅದನ್ನೇ, ಆಮ್ಯಾಗ ಆ ಹೂವಿನ ಮೇಲೆ ಮಳೆ ಹನಿಗಳನ್ನು ಇರ್ಬೋದು. ಆಮ್ಯಾಗ ಮುಖ್ಯವಾಗಿ ಹೇಳಬೇಕಾದದ್ದು ನದಿ. ಆಮ್ಯಾಗ ಮುಂದೆ ಬರ್ತೈತಿ ಮೇಡಮ್, ನಾನು ನದಿ ಬಗ್ಗೆ ಹೇಳ್ತೀನಿ. ಮಲಪಹಾರಿ ನಮ್ಮ ರಾಮದುರ್ಗೊಳಗೆ ಹರಿದಂಥ ನದಿ ಮಲಪಹಾರಿ. ಆಕೆ ಒಂದು ಮಡಿಲಲ್ಲೇನೇ ಬೆಳೆದ್ನಿ ಅಂತನೂ ಹೇಳ್ಬೋದು ನಾನು. ಮಳೆಗಾಲದ ದಿನಗಳಲ್ಲಿ ಸ್ವಚ್ಛವಾಗಿ ಹರಿಯುವಂಥ ಶುಭ್ರವಾದ ತಿಳಿ ನೀರಿನಿಂದ ಹರಿತಾ ಇರುವಂತಹ ಪವಿತ್ರವಾದ ನದಿ. ಆಮೇಲೆ ಆವಾಗ ನಮ್ಮ ಬಾಲ್ಯದಲ್ಲಿ ಹೆಂಗಿತ್ತು ಅಂದ್ರೆ ಆ ಕಡೆಗೂ ಉಸುಕು ಈ ಕಡೆಗೂ ಉಸುಕು, ಭಾಳಷ್ಟು ಅಂದ್ರೆ ಭಾಳಷ್ಟು ಸುಂದರವಾದ ನದಿ ಪರಿಸರದಲ್ಲಿ ಸಹಜವಾದ ನೈಸರ್ಗಿಕ ಒಂದು ಸ್ಥಾನದಲ್ಲಿ ನಾನು ಬೆಳೆದ್ನಿ. ಬೆಳೆದಕ್ಕೆ ಇದೂ ಕೂಡ ನಾನು ಬರಹಗಾರ್ತಿಯಾಗಿ ಬೆಳೆಯಲು ಇದೂ ಕೂಡ ಬಹಳಷ್ಟು ಪ್ರಮುಖವಾದ ಅಂಶ ಆತೇನೋ ಅಂತ ನನಗನ್ನಿಸ್ತತಿ. ಹಂಗನೆ ನಾನು ಮೊದಲಿಂದನೂ ನನ್ನ ಬಾಲ್ಯದಿಂದಲೂ ನಿಸರ್ಗವನ್ನು ಪ್ರೀತಿಸ್ತೀನಿ. ಇನ್ನೂವರೆಗೂ ನನಗೆ ನಿಸರ್ಗಕ್ಕೆ ಏನಾದರೂ ಪೆಟ್ಟಾದ್ರೆ ನನಗೆ ನಿಜವಾಗಿಯೂ ಘಾತ ಆದಂಗೆ ಆಕತಿ, ಆಮ್ಯಾಗ ದುಃಖ ಆಗ್ತತಿ. ಅದಕ್ಕೆ ಇಂಥ ಒಂದು ನನ್ನ ಬಾಲ್ಯ ಸುಂದರವಾಗಿತ್ತು, ಭಾಳಷ್ಟು ಚಂದ ಇತ್ತು, ಬಂಗಾರದ್ದಿತ್ತು, ಬಣ್ಣ ಬಣ್ಣದ್ದಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಮೇಡಮ್, ಈಗ ತಾಯಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರಿ, ಹಾಗಿದ್ರೆ ತಮಗೂ ಕೂಡ ಸಂಗೀತದಲ್ಲಿ ಏನಾದರೂ ಆಸಕ್ತಿ ಏನಾದರೂ ಇದೆಯಾ? ಹೇಗೆ?
0: ಖಂಡಿತವಾಗಿಯೂ ಮೇಡಮ್. ಆದ್ರೆ ನಾನು ಒಬ್ಬ ಹಾಡುಗಾರ್ತಿಯಾಗಿ ಏನು ಬೆಳೆಯಲಿಲ್ಲ ಅಂದ್ರೂ ಸಹಿತ ನಾನು ಹಾಡ್ತೀನಿ. ಸಾಂದರ್ಭಿಕವಾಗಿ ಹಾಡವನ್ನು ಹಾಡೇ ಇರ್ತೀನಿ. ಸಂಗೀತ ನನಗೂ ಕೂಡ ಭಾಳಷ್ಟು ಇಷ್ಟವಾದ ಪ್ರಕಾರ. ತಮ್ಮುಂದ ಒಂದು ಹಾಡನ್ನು ಹಾಡ್ಬೋದಾ? ನಮ್ಮಮ್ಮ

नम शारदे उमा महेश्वरी निमोळगिव नारम्म ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲನದ ದಿಟ್ಟ ತನಿವ ನಾರಮ್ಮ ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲನದ ದಿಟ್ಟ ತನಿವ

0: ಬಹಳಷ್ಟು ಅದ್ಭುತವಾಗಿತ್ತು ಮೇಡಮ್. ಆಸಕ್ತಿಯಿಂದಲೇ ಇಷ್ಟು ಚೆನ್ನಾಗಿ ನೀವು ಹಾಡು ಹೇಳ್ತೀರಾ ಅಂದ್ರೆ, ಇನ್ನು ಸಂಗೀತವನ್ನ ಕಲ್ತಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಹಾಡ್ತಿದ್ರಿ ಅನ್ನೋದು ಒಂದು ಪ್ರಶ್ನೆ ನನ್ನಲ್ಲಿ ಬರುತ್ತೆ. ಮೇಡಮ್, ಈಗ ಹೇಳಿ, ಈ ಒಂದು ಸಾಹಿತ್ಯಾಸಕ್ತಿ ಅನ್ನುವಂಥದ್ದು, ಇಷ್ಟು ಪ್ರೌಢತೆಯಿಂದ ಈ ಒಂದು ಸಾಹಿತ್ಯವನ್ನ ರಚನೆ ಮಾಡ್ತಿರಲ್ವಾ, ಈ ಒಂದು ಸಾಹಿತ್ಯಾಸಕ್ತಿ ಬಾಲ್ಯದಲ್ಲಿ ಇತ್ತ ಅಥವಾ ಹೇಗೆ ಅಂತ, ಇತ್ತೀಚೆಗೆ ಬಂದಿದ್ದ ಅಂತ?
1: ಹೌದು, ನಾನು ಹೇಳಬೇಕು ಅಂತಂದ್ರೆ ನನ್ನ ಬಾಲ್ಯದಿಂದಲೇ ನನಗೆ ಓದುವಂಥ ಆಸಕ್ತಿ ಭಾಳಷ್ಟು ಇತ್ತು ಮೇಡಮ್. ಭಾಳಷ್ಟು ನಮ್ಮಕ್ಕಂದಿರು ಅಣ್ಣಂದಿರು ಶಂಕರ್ ಮುರುಡಿ ಆಯಿತು, ಸುರೇಶ್ ಮುರುಡಿ, ಆಮೇಲೆ ರಮೇಶ್ ಮುರುಡಿ, ಮೋಹನ್ ಮುರುಡಿ, ನಮ್ಮ ಅಣ್ಣಂದಿರು ಮಂಜುಳಾ, ಆಮೇಲೆ ಇಂದಿರಾ ನಮ್ಮ ಅಕ್ಕಂದಿರು, ಅವರೆಲ್ಲ ಸಾಕಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದರು. ಗ್ರಂಥಾಲಯದಿಂದ ಪುಸ್ತಕಗಳನ್ನು ತಗೊಂಡು ಬಂದು ಕಾದಂಬರಿಗಳನ್ನು ಓದ್ತಾ ಇದ್ರು, ಕಥಾ ಸಂಕಲನ. ಆಮೇಲೆ ನಮ್ಮ ಮನೆಯಲ್ಲಿ ತರಂಗ ಸುಧಾ ಅನ್ನುವಂಥ ಇದನ್ನು ಮ್ಯಾಗ್ಜಿನ್ಸು ತರಿಸ್ತಾ ಇದ್ರು. ಅವನು ನಾನು ಭಾಳಷ್ಟು ಆಸಕ್ತಿಯಿಂದ, ಅವ್ರು ತಂದಿದ್ರು ಸಹಿತ, ನೀನು ಸ್ಟಡಿ ಮಾಡು, ನಿನ್ನ ಅಭ್ಯಾಸ ನೋಡ್ಕೋ, ನೀನ್ನೆಲ್ಲ ಯಾಕೆ ಇದನ್ನು ಮಾಡ್ತಿ, ಇನ್ನ ಸಣ್ಣಾಕಿದೆ ಅಂದ್ರೂ ಸಹಿತ ನಾ ಏನು ಕೇಳ್ತಿರ್ಲಿಲ್ಲ. ಆಮೇಲೆ ಭಾಳಷ್ಟು ಮುಖ್ಯವಾಗಿ ಇಲ್ಲಿ ಒಂದು ಅಂಶವನ್ನು ಹೇಳಬೇಕಂತಂದ್ರೆ, ಬರೀ ನಾವು ಓದೋದು ಅಷ್ಟೇ ಅಲ್ಲ, ನಾಟಕದ ಕೇಳುವಂಥ ಆಸಕ್ತಿನೂ ಭಾಳ ಅಂದ್ರೆ ಭಾಳ ಇತ್ತು. ಅವಾಗ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ನಮ್ಮ ತಾಯಿಯರ, ನಾನು ಈಗಾಗಲೇ ಹೇಳಿದ್ದೀನಿ, ಸಾಂಸ್ಕೃತಿಕ ಒಂದು ಇದನ್ನು ಹೊತ್ಕೊಂಡವರು ಅಂತೇಳಿ, ಭಾಳಷ್ಟು ಅವರು ಬೆಳಿಗ್ಗೆ 6 ಗಂಟೆಗೆ ಅವಾಗ ವಂದನಾ ಕಾರ್ಯಕ್ರಮದಿಂದ ಪ್ರಾರಂಭ ಆಗ್ತಿತ್ತು. ರೇಡಿಯೋ ಅಲ್ಲ ನಮ್ಮ ಕಾಲಕ್ಕೆ ಇರೋದು, ರೇಡಿಯೋ ಕಾರ್ಯಕ್ರಮ. ವಂದನಾ ಕಾರ್ಯಕ್ರಮ ಹತ್ತಿತ್ತು ಅಂದರೆ ನಾನು ಆಗ ಎಲ್ಲ ಎಷ್ಟು ಆದಂಥ ಒಂದು ಭಕ್ತಿಗಳ ಗೀತೆಗಳನ್ನು ಕೇಳ್ತಾ ಇದ್ನಿ. ಅದೇ ರೀತಿ ನಾಟಕಗಳನ್ನು, ಯಮುನಾ ಮೂರ್ತಿ ಆಗಲಿ, ಆಮೇಲೆ ರಾಮಚಂದ್ರ ಭಾವಿಯವರು ಬರೆದಂತಹ, ಹೂಲಿ ಶೇಖರ್ ಅವರು ಬರೆದಂತಹ ಒಳ್ಳೊಳ್ಳೆ ಕಥೆಗಳನ್ನು, ನಾಟಕಗಳನ್ನು ಅದು ಒಂದು ಬಾನುಲಿಯಿಂದ ನಾನು ಕೇಳ್ತಾ ಇದ್ನಿ. ಗಿಳಿವಿಂಡನ್ನು ಕೇಳ್ತಾ ಇದ್ನಿ. ಇಂಥದ್ದು ಅಂದರೆ ಇವಷ್ಟು ಓದಿನ ಜೊತೆಗೆ ಇವು ಸಹಿತ ಪೂರಕವಾಗಿ ನನ್ನಲ್ಲಿ ಸಾಹಿತ್ಯಾಸಕ್ತಿಯನ್ನು ಹುಟ್ಟಿಸಿವೆ ಅಂತ ಹೇಳ್ಬೋದು. ನಾನು ಅಂದರೆ ಪ್ರೈಮರಿಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ ನನಗೆ ಓದಿನ ಹವ್ಯಾಸ ಸಾಕಷ್ಟು ಇತ್ತು. ಆಮೇಲೆ ನಾನು ಬರೀತಿದ್ನೇನೋ ಸಹಿತ, ಬರೆದದ್ದು ಅಂದ್ರೆ ಪ್ರಬಂಧ ಆಗಿರಲಿ, ಮನೆ ಶಾಲೆಯೊಳಗೆ ನಾನು ಒಂದಿಷ್ಟು ಎಕ್ಸ್ಟ್ರಾ ಆರ್ಡಿನರಿನೇ ಅಂತ ತೋರಿಸ್ಕೊಂತಿದ್ನಿ ನಾನು. ಹಂಗೇನೆ ನಾವು ಹೈಸ್ಕೂಲ್ ಮಟ್ಟದೊಳಗೆ ನಾನು ಒಂದು ಪ್ರಬಂಧ ಬರೆದ್ನಿ, ಅದು ಪ್ರಥಮ ಬಹುಮಾನವನ್ನು ಗಳಿಸ್ತು. ಇದೇ ರೀತಿ ನನ್ನಲ್ಲಿ ಒಂದು ಬರವಣಿಗೆ ಇದನ್ನು ಉತ್ಸಾಹ ಹುಟ್ಟುತ್ತಾ ಹೋಯ್ತು. ಮುಂದೆ ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದ ನಂತರ, ಇಲ್ಲಿ ನನ್ನ ಮೊದಲ ಒಂದು ಕತೆ ಅಂತ, ಎಲ್ಲರೂ ಪದ್ಯ ಬರೋದು ಗದ್ಯ ಕೇಳಿತಾರ, ಆದರೆ ನಾನಿಲ್ಲಿ ನನ್ನ ಮೊದಲ ಗದ್ಯ ಬರೋದು, ಗದ್ಯನ ನನಗೆ ಹೊಂದಿತು ಮತ್ತು ನನಗೆ ಒಲಿತದು ಗದ್ಯ ಅಷ್ಟ. ನನ್ನ ಪದ್ಯಕ್ಕೆ ಉಸಾಬರಿಗಿನ ಹೋಗಲಿಲ್ಲ, ಹಿಂಗಾಗಿ ಪದ್ಯ ಬರೆದ್ರು ಭಾಳ ಬೆಳಿಗ್ಗೆ 4-5 ಬರೆದೀನಿ ಅಷ್ಟ ಹೊರತಾಗಿ, ಉಳಿದದ್ದೆಲ್ಲ ಕತೆ ಮತ್ತು ಕಾದಂಬರಿನ ಅಂತಲೇ ಹೇಳೋದು. ಸೃಜನಶೀಲ ಬರಹ ಅಂದರೆ ನನಗೆ ಎಲ್ಲಿಲ್ಲದ ಆಸಕ್ತಿ, ಮತ್ತು ಅದು ನನಗೆ ಒಲಿತನೂ ಕೂಡ. ಹಾಗಾಗಿ ಅದರ ಪರಿಣಾಮನ ನಾನು 8 ಕಾದಂಬರಿಗಳನ್ನು ರಚಿಸೋಕೆ ಸಾಧ್ಯ ಆಯಿತು. ಆಮೇಲೆ 3 ಕಥಾ ಸಂಕಲನ ಬಂತು. ಆಮೇಲೆ ಮುಖ್ಯವಾಗಿ ಇಲ್ಲಿ ನಾನು ಮೊದಲ ನನ್ನ ಕಥೆ ಬಗ್ಗೆ ಹೇಳೋದಾದರೆ, ನನ್ನ ಮೊದಲ ಕಥೆ, ನಾನು ಮದುವೆಯಾಗಿ ಮಕ್ಕಳು ಕೂಡ ಆದ ನಂತರ ಅಥೆಂಟಿಕ್ ಆಗಿ ಅಂತೇನಂತೆ ಹೇಳ್ತೀವಲ್ಲ ಆ ಥರ, ನಂದು ಗೌರಿ ಅನ್ನುವಂಥ ಒಂದು ಆಕಳ ಕತೆ ಅದರ ಬಗ್ಗೆ ಬರೆದ್ನಿ. ಆಗ ನಮ್ಮ ತಾಯಿ ಆ ಕಥೆಯನ್ನು ಓದಿದರು, ಓದಿ ಅದು ಕಣ್ಣೀರು ಹರಿಸಿದರು. ಅದು ಎಷ್ಟು ಅಂದ್ರೆ ಆ ಒಂದು ನಮ್ಮ ತಾಯಿ ಕಣ್ಣೀರು ನನ್ನಲ್ಲಿ ವಿಶ್ವಾಸವನ್ನು ಒಡಮೂಡಿಸ್ತು. ಆಮೇಲೆ ಅದೇ ರೀತಿ ನಮ್ಮ ಅತ್ತೆಯವರು ಕೂಡ, ಮಾವ ರಾಮಪ್ಪ ಪಿಟಿಗಿ ಅಂತೇಳಿ, ನಮ್ಮದು ಸುಳೇಬಾವಿಯಲ್ಲಿ ಭಾಳಷ್ಟು ಗೌರವಯುತವಾದ ಮನೆತನ, ಪ್ರತಿಷ್ಠಿತ ಅಂದ್ರೂ ನನ್ನ ಬಗ್ಗೆ ಅಂತ ಏನು ಹೇಳ್ತಾ ಇಲ್ಲ, ಆದರೆ ಇದ್ದದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮದು ದೊಡ್ಡ ಕೂಡು ಕುಟುಂಬ, ಅತ್ತೆ ಆಗಲಿ, ಮಾವ ಆಗಲಿ, ನಮ್ಮ ಭಾವಂದಿರಾಗಲಿ, ನಮ್ಮ ಊರಿಗಿತ್ತಿಯರಾಗಲಿ, ಭಾಳ ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಟುಕೊಂಡು ನಾವು ನಮ್ಮ ಒಂದು ಅಂದರೆ ಇಂಥ ಒಂದು ಒಳ್ಳೆಯ ಪರಿಸರ ಅಲ್ಲಿನೂ ಸಿಕ್ಕತಿ ನನಗೆ, ಇಲ್ಲಿನೂ ಸಿಕ್ಕತಿ. ಇಂಥ ಒಂದು ಪರಿಸರದೊಳಗೆ ನಾನು ಹುಟ್ಟಿದ್ದು ರಾಮದುರ್ಗ ಆಗಿರ್ಬೋದು, ಆದರೆ ನನ್ನ ಸಾಹಿತ್ಯ ಬೆಳೆದದ್ದು ಸುಳೇಬಾವಿಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನಾನು ಅಂಥ ಒಂದು ಪರಿಸರದೊಳಗೆ, ನಮ್ಮೊಳಗೆ ಒಕ್ಕಲುತನ ಅಂದರೆ ಒಕ್ಕಲುತನ, ಆಮೇಲೆ ಮೊದಲೆಲ್ಲ ಹಸುಗಳನ್ನು ಸಹ ನಮ್ಮ ಮನೆಯಲ್ಲಿ ಸಾಕಿದ್ದರು. ಅಂಥದ ಒಂದು ಗೌರಿ ಅನ್ನುವಂಥ ಒಂದು ಆಕಳ ಕಥೆನೇ ಇದು ಇದು ಹಸಿರು ಕ್ರಾಂತಿ ಪತ್ರಿಕೆಯಲ್ಲಿ ಅಲ್ಲ ಕನ್ನಡಮ್ಮ ಪತ್ರಿಕೆಯಲ್ಲಿ ಪ್ರಕಟಗೊಂಡದು. ಆವಾಗ ನಮ್ಮ ತಾಯಿ ಏನು ಕಣ್ಣೀರು ಹಾಕಿದಾರಲ್ಲ ಅದು ನನಗೆ ಭಾಳಷ್ಟು ಒಂದು ಅದಮ್ಯವಾದ ವಿಶ್ವಾಸವನ್ನು ತುಂಬಿಕೊಡ್ತು. ಹೌದು, ನಾನು ನಿಜವಾದ ಕಥೆಗಾರ್ತಿ ಅಂತೇಳಿ ನನ್ನ ಒಂದು ಕಥೆಗಾರ್ತಿಯ ಶಕ್ತಿಯನ್ನು ಆ ಕತೆ ನನಗೆ ತೋರಿಸ್ಕೊಡ್ತು. ಅಂದಿನಿಂದ ನಾನು ಹಂಗೆ ಬರೀತಾ ಹೋದ್ನಿ, ಆಮೇಲೆ ಕಾದಂಬರಿಗಳನ್ನು ರಚನೆ ಮಾಡ್ತಾ ಹೋದ್ನಿ. ಮೊದಲು ಬಾಲ್ಯ ಸ್ನೇಹ ಅನ್ನುವಂಥ ಕಾದಂಬರಿ

0: ಬರದ್ನಿ, ಆಮೇಗ ಬದುಕು ಅನ್ನುವಂಥ ಕಾದಂಬರಿ ಬರದ್ನಿ, ಮಿಲನ ಅನ್ನುವಂಥ ಕಾದಂಬರಿ ಅಂತೂ ಹಾವು ಏನಿ, ಮಿಲನ ಕಾದಂಬರಿ ಮತ್ತು ಹಾವು ಏನಿ ಇವೆರಡೂ ಸುಧಾಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದವು ಮೇಡಮ್. ಆಮೇಲೆ ಅಪರಿಚಿತ ಅನ್ನೋದು ವಿಜಯವಾಣಿ ಪತ್ರಿಕೆಯೊಳಗೆ ಧಾರಾವಾಹಿಯಾಗಿ ಬಂತು. ಅದೇ ರೀತಿ ಹೀಗೊಂದು ಗ್ರಾಮಾಯಣ ಅನ್ನುವಂಥ ಕಾದಂಬರಿ ಕರ್ಮವೀರ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತು. ಮತ್ತು ಇನ್ನು ಮೊನ್ನೆ ಅಷ್ಟೇ ಬಿಡುಗಡೆಗೊಂಡಂತಹ ಚಂದ್ರಯಾನ ಅನ್ನುವಂತಹ ಖಗೋಳ ಶಾಸ್ತ್ರದ ಕುರಿತಾದಂತಹ ಕಾದಂಬರಿ ಮಂಜುವಾನಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಿತು. ಹಿಂಗೆ ನನಗೆ ನನ್ನ ಬರವಣಿಗೆ ಪಯಣದೊಳಗೆ ಈ ಪತ್ರಿಕೆಗಳು ಭಾಳಷ್ಟು ಪ್ರಮುಖ, ಇವು ಸಹಿತ ಭಾಳಷ್ಟು ಪ್ರೋತ್ಸಾಹ ಕೊಟ್ಟು ಅಂತಲೇ ಹೇಳಬೇಕು. ಮುಖ್ಯವಾಗಿ ನನಗೆ ಪ್ರಪ್ರಥಮವಾಗಿ ನನಗಿಲ್ಲಿ ನನಗೆ ಈ ಥರದ ಒಂದು ಪ್ರೋತ್ಸಾಹ ನೀಡಿದಾರಂದರೆ ಮಧುಕರ ಗುಂಡೇನಟ್ಟಿಯವರು, ಆಮ್ಯಾಗ ಇಲ್ಲಿ ನಮ್ಮ ಬೆಳಗಾವಿಯರೇ ಆದ ಹಿರಿಯ ಸಾಹಿತಿ ಎಲ್ ಎಸ್ ಶಾಸ್ತ್ರಿಯವರು ಇರ್ಬೋದು, ಶಿರೀಶ್ ಜೋಶಿ ಅವರು ಇರ್ಬೋದು, ಆಮೇಲೆ ಭಾಳಷ್ಟು ಜನ ಇಲ್ಲಿ ಎಲ್ಲರನ್ನು ಇದನ್ನು ಹೇಳೋಕ್ಕಾಗದೇ ಇದ್ರೂ ಸಹಿತ ಸರ್ಜು ಕಾಟ್ಕರ್ ಅವರು ಇರ್ಬೋದು, ಆಮೇಲೆ ಬಾಳಾ ಸಾಹೇಬ್ ಲೋಕಾಪುರ್ ಅವರು ಇರ್ಬೋದು, ಈ ಥರ ನನಗೆ ಆಮೇಲೆ ಇಲ್ಲಿಯವರು ಇಲ್ಲಿಯರ ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಲೇಖಕಿಯರದಂತೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ, ಪ್ರೀತಿ ನೀಡ್ತಾರೆ. ಮತ್ತು ಯಾವುದೇ ನಾವು ಓದಿವಿ ಅಂಥೇಳಿ ಅದರ ಅದನ್ನು ನನ್ನ ಬರವಣಿಗೆಯನ್ನು ನನ್ನ ಕಥೆಯನ್ನು ನೋಡು ಪಾರ್ವತಿ ಓದಿವ ಭಾಳ ಚಂದ ಬರೆದೀವ ಅಗದಿ ಅಂತ ಅನ್ನೋದರಿಂದ ನನಗೆ ಬೆನ್ನ ತಟ್ಟತಾರ. ಮತ್ತು ಇನ್ನಷ್ಟು ಅವರ ಪ್ರೋತ್ಸಾಹ ಅಂತೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನಮ್ಮ ಗುರುದೇವಿ ಹುಲೇಪ್ನವ್ರ ಮಠ ಆಗಲಿ, ಆಮೇಲೆ ಶ್ವೇತಾ ನರಗುಂದ್ ಅಂತಾಗಲಿ, ನಿರ್ಮಲಾ ಭಟ್ಟಲ್ ಅಂತನ್ರಿ, ಇಂದಿರಾ ಮೋಟೆಬೆನ್ನೋರ್ ಅಂತಾಗಲಿ, ಹೇಮಾ ಸೊನ್ನೊಳ್ಳಿ, ಆಮೇಲೆ ಜ್ಯೋತಿ ಬದಾಮಿಯವರು ಇರ್ಬೋದು, ಆಮೇಲೆ ದೀಪಿಕಾ ಚಾಟೆ, ನೀತಾ ರಾವ್ ಅವರು, ಭಾಳಷ್ಟು ಜನ ಈ ಥರ ನನಗೆ ಪ್ರೋತ್ಸಾಹವನ್ನು ನೀಡ್ಯಾರ. ಮತ್ತು ಪರಮ ಪೂಜ್ಯ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ಅವರ ಪ್ರೋತ್ಸಾಹನೂ ಸಹಿತ ಸಾಕಷ್ಟಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿಯವರಾತ ಅಂತ ಆದ್ರೆ ನನಗೆ ಅಂದರೆ ಈ ನಮ್ಮ ಬೆಳಗಾವಿ ಬಿಟ್ಟು ಬೇರೆ ಕಡೆ ಸಾಹಿತಿಗಳು ಅವರು ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ಯಾರ. ಮೊದಲಿಗೆ ನನಗೆ ಲಕ್ಷ್ಮಣ ಕೊಡಸಿಯವರು, ಪ್ರಜಾವಾಣಿ ಸಹಾಯ ಸಂಪಾದಕರವರು, ಭಾಳಷ್ಟು ನಿಜಕ್ಕೂ ನನ್ನ ಬರವಣಿಗೆಯನ್ನು ತಿದ್ದಿ ತೀಡಿ ಭಾಳಷ್ಟು ಒಂದು ದೊಡ್ಡ ಅವಕಾಶವನ್ನು ಒದಗಿಸಿದರು. ಅದೇ ರೀತಿ ಗುಡಿಹಳ್ಳಿ ನಾಗರಾಜ್ ಅವರು, ಅವರೂ ಸಹಿತ ನನ್ನ ಕಥೆಗಳನ್ನು ಕಾದಂಬರಿಗಳನ್ನು ಸುಧಾಪತ್ರಿಕೆಯೊಳಗೆ ಪ್ರಕಟಿಸುವುದರೊಂದಿಗೆ ನನಗೆ ಸಾಕಷ್ಟು ಇನ್ನಷ್ಟು ಬರಿಬೇಕು, ಇನ್ನಷ್ಟು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ನೀಡಿದರು. ಹಾಗೆ ಬಿ ಎಲ್ ವೇಣು ಅವರು ಇರ್ಬೋದು, ಆಮೇಲೆ ಸಾಕಷ್ಟು ಹಿಂಗೆ ದೊಡ್ಡ ದೊಡ್ಡ ಸಾಹಿತಿಗಳು, ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಪ್ರೊಫೆಸರ್ ಪ್ರೇಮಶೇಖರ್ ಅವರು, ಜಗದಗಲದ ಈಗ ವಿಜಯವಾಣಿಯಲ್ಲಿ ಜಗದಗಲ ಅನ್ನುವಂಥ ಅಂಕನಕಾರರವರು, ರಾಜಕೀಯ ವಿಶ್ಲೇಷಕರು ಮತ್ತು ಪ್ರಮುಖ ಕಥೆಗಾರರು, ಅವರು ನನ್ನ ಭಾಳಷ್ಟು ಒಂದು ನನ್ನ ಬರವಣಿಗೆಗಳನ್ನು ತಿದ್ದಿ ತೀಡಿ ಮತ್ತಷ್ಟು ಪ್ರಕಾಶಮಾನವಾಗುವಂಗೆ ಮಾಡಿದರು. ಇವರೆಲ್ಲರಿಗೆ ನಾನು ನಿಜಕ್ಕೂ ಭಾಳಷ್ಟು ಕೃತಜ್ಞತೆಗಳನ್ನು ಹಿಂದಿನ ಈ ಒಂದು ದಿನದಲ್ಲಿ ನನ್ನ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಮರೆತು ಸಾಕಷ್ಟು ಜನ ಹೋಗಿರ್ಬೋದು, ಆದರೆ ನನ್ನಲ್ಲಿ ಭಾಳಷ್ಟು ನಾನು ನೆನಪಿಸ್ಕೊತೀನಿ, ಆಗಾಗ ಸಂದರ್ಭಕ್ಕನುಸಾರವಾಗಿ ನಾನು ನೆನಪಿಸ್ಕೊತಾನೇ ಇರ್ತೀನಿ. ಯಾಕಂದರೆ ನಾವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಇಂಥ ಒಂದು ಒಳ್ಳೆ ಮಾತು, ಒಂದು ಪ್ರೋತ್ಸಾಹದ ನುಡಿ ನಮ್ಮನ್ನು ಬೆಂಡ ತಟ್ತತಿ, ಆಗ ನಾವು ಮತ್ತಷ್ಟು ಬರೀತೀವಿ ಮೇಡಮ್. ಇದೇ ರೀತಿ ನನ್ನ ಹಾಗೇನೆ ನಾನು ಮುಖ್ಯವಾಗಿ ಇನ್ನಷ್ಟು ಹೇಳಬೇಕಾದದ್ದು ಈ ಪತ್ರಿಕೆಗಳನ್ನು ನೋಡ್ರಿ. ಈ ಪತ್ರಿಕೆಗಳು ಎಂಥ ಕೆಲಸ ಅಂದರೆ ಬರಹಗಾರರಿಗೆ ಎಂಥ ಒಂದು ದೊಡ್ಡ ಶಕ್ತಿಯನ್ನು ನೀಡ್ತಾವ ಅಂತಂದ್ರೆ, ಸುಧಾ, ತರಂಗ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ, ಉದಯವಾಣಿ, ಮಯೂರ, ಕರ್ಮವೀರ, ಮಂಜುವಾಣಿ, ತುಷಾರ, ಮಲ್ಲಿಗೆ, ಇವೆಲ್ಲ ಪತ್ರಿಕೆಗಳೂ ನನ್ನ ಕಥೆಗಳನ್ನು ಪ್ರಕಟಪಡಿಸ್ಯಾವ ಮೇಡಮ್. ಅವಾಗಿಂದ ಹಿಡಿದು ಇನ್ನೂವರೆಗೆ ಸುಮಾರು 2000 ಅದಕ್ಕಿಂತ ಪೂರ್ವದಲ್ಲಿ 1996 ಅಂತಲೇ ಹೇಳ್ಕೋಬೋದು, ಅದಕ್ಕಿಂತ ಪೂರ್ವದಂದರೂ ಅಡ್ಡಿ ಇಲ್ಲ. ಅಲ್ಲಿಂದನೂ ಇಲ್ಲಿವರೆಗೂ ಇನ್ನೂ ನನ್ನ ಕಥೆಗಳನ್ನು ಪ್ರಕಟಿಸ್ತಾನೇ ಬರ್ತಾರೆ. ಈ ಇವ್ರಿಗೆಲ್ಲರಿಗೂ ನಾನು ಭಾಳಷ್ಟು ಒಂದು ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವು ನಮಗೆ ಬರವಣಿಗೆಯನ್ನು ಅಷ್ಟೇ ಒದಗಿಸೋದಿಲ್ಲ, ಬರೆಯೋಕೆ ಪ್ರೋತ್ಸಾಹ ಅಷ್ಟೇ ಒದಗಿಸೋದಿಲ್ಲ, ಇವು ನಮಗೆ ಶಕ್ತಿ ನೀಡ್ಯಾವು, ಭಾಳಷ್ಟು ದೊಡ್ಡ ಶಕ್ತಿ. ಬರವಣಿಗೆ ಶಕ್ತಿ ಅಂದರೆ ಅದೇನು ಸಾಮಾನ್ಯ ಶಕ್ತಿ ಅಲ್ಲ, ದೊಡ್ಡ ಶಕ್ತಿನ. ಆಮೇಲೆ ಜೊತೆಗೆ ಸಮಾಜದ ಜೊತೆ ಮಾತಾಡೋಕೆ ಒಂದು ಗಟ್ಟಿ ಧ್ವನಿಯನ್ನು ನೀಡ್ತಾವು ಈ ಪತ್ರಿಕೆಗಳು ಅಂತೇಳಿ. ಈ ಪತ್ರಿಕೆಗಳ ಮೇಲೆ ನನಗೆ ನಿಜಕ್ಕೂ ಭಾಳಷ್ಟು ಅಷ್ಟು ಒಂದು ವಿಶ್ವಾಸ ಮೊದಲಿಂತನೂ. ಆಮೇಲೆ ನಾನು ಬರೀತಾ ಅವುಗಳ ಪ್ರೋತ್ಸಾಹನೂ ಭಾಳ ದೊಡ್ಡದು, ನಾನು ಹೇಳೋಕ್ಕಾಗಲಾದ್ರದಷ್ಟು ದೊಡ್ಡ ಒಂದು ಪ್ರೋತ್ಸಾಹವನ್ನು ಇವು ನೀಡ್ಯಾವು ಅಂತ ನಾವು ಹೇಳ್ಬೋದು. ಈ ಥರ ಅಂದರೆ ನನ್ನ ಕತೆಗಳು ಕಾದಂಬರಿಗಳು ಒಂದೊಂದಾಗಿ ಒಂದೊಂದಾಗಿ, ಮೊದಲು ಧಾರಾವಾಹಿ, ಆಮೇಲೆ ಎಲ್ಲ ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಳ್ಳೋದು, ಆಮೇಲೆ ಇಡೀ ರಾಜ್ಯದ ಓದುಗರು ಸಹಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಅವರು ಕೇಳ್ತಿದ್ರಂತ ಅವ್ರ ಪತ್ರಿಕೆಗಳಿಗೆ ನನ್ನ ನಂಬರ್ ಇಸ್ಕೊಂಡು ಮತ್ತು ನನಗೆ ಮಾಡಿದಾಗ ಅಂಥ ಒಂದು ದೊಡ್ಡ ಪ್ರಶಸ್ತಿ ಒಬ್ಬ ಬರಹಗಾರನಿಗೆ, ನಿಜವಾದ ಬರಹಗಾರ ಬರಹಗಾರ್ತಿಗೆ, ಒಬ್ಬ ನಿಜವಾದ ಓದುಗ ಏನೇ ಕರೆ ಮಾಡಿ ಅಥವಾ ಭೇಟಿಯಾಗಿ ಆ ನಮ್ಮ ಬರವಣಿಗೆಯ ಬಗ್ಗೆ, ನಮ್ಮ ಬರವಣಿಗೆಯ ಶಕ್ತಿಯನ್ನು ಅರಿತುಕೊಂಡು ಅದರ ಬಗ್ಗೆ ನಿಜವಾದ ಒಂದು ಇದನ್ನು ಮಾಡಿ ಹೇಳ್ತಾರಲ್ಲ, ಅದ ಪ್ರಶಂಸೆ ಮಾಡ್ತಾರಲ್ಲ, ಅದಕ್ಕಿಂತ ಬರಹಗಾರರಿಗಾಗಲಿ ಬರಹಗಾರ್ತಿಗಾಗಲಿ ದೊಡ್ಡ ಒಂದು ಪ್ರಶಸ್ತಿ, ಬೇರೆಯ ಪ್ರಶಸ್ತಿ ಇಲ್ಲವೇ ಇಲ್ಲ ಅಂತ ಅನ್ಕೊಂಡಿನಿ ನಾನು. ಯಾಕಂದ್ರೆ ಅವಾಗ ಒಂದು ಸುಖದ ಕ್ಷಣಗಳು, ಖುಷಿಯ ಕ್ಷಣಗಳು ಇರ್ತಾವಲ್ಲ, ಅವ್ರು ಹೇಳಿದಾಗ ನಮ್ಮ ಬರವಣಿಗೆ ಸಾರ್ಥಕ ಆತಪ್ಪ ಅಂತ ಅನ್ನುವಂತಹ ಇದು ಬರಹಗಾರರಲ್ಲಿ ಹುಟ್ಟುಕೊಳ್ಳುತ್ತೆ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಈಗ ತಮ್ಮ ಒಂದು ಬರವಣಿಗೆಯ ಪಯಣ ಗೌರಿ ಅನ್ನುವ ಒಂದು ಕಥೆಯ ಮೂಲಕ ಆರಂಭ ಆಯಿತು ಅಂತ ಹೇಳಿದ್ರೆ,
0: ಹೌದು ಮೇಡಮ್,
1: ಇವಾಗ ನಾವೇನಾದರೂ ಸಾಧನೆ ಮಾಡ್ತೀವಿ ಅಂತ ಅಂದರೆ ಅದ್ರ ಹಿಂದೆ ಒಂದು ಪ್ರೇರಣಾ ಶಕ್ತಿ ಅನ್ನುವಂಥದ್ದಿದ್ದೇ ಇರುತ್ತೆ. ಹಾಗಾಗಿ ತಮ್ಮ ಬರವಣಿಗೆಗೆ ಯಾರು ಪ್ರೇರಣೆ ಅಂತ?
0: ನಾನು ಈಗಾಗಲೇ ಹೇಳೇ ಬಿಟ್ಟಿನಿ ಮೇಡಮ್ ತಮಗೆ, ಮುಖ್ಯವಾಗಿ ನಮ್ಮ ತಾಯಿ ಅಂತಲೇ ಹೇಳ್ಬೋದು. ನನ್ನ ಮೌಲ್ಯಗಳನ್ನು ಉಂಡ ಬೆಳೆದ್ನಿ, ಆಮೇಲೆ ಮೌಲ್ಯಗಳ ಅವು, ಆಮೇಲೆ ಸಾಂಸ್ಕೃತಿಕ ರಾಯಭಾರಿ ಇದ್ಲಕಿ, ಎಲ್ಲ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಮಗೆ ನಡೆಯೋಕೆ ಪ್ರೋತ್ಸಾಹ ನೀಡ್ತಿದ್ಲು, ಜಾನಪದ ಹಾಡು ಹೇಳಿಕೊಡೋದು ಇಂಥವೆಲ್ಲ ಮೊದಲದು ತಾಯಿ. ಆಮೇಲೆ ಇಲ್ಲಿ ಬಂದ ನಂತರನು ಗಂಡನ ಮನೆ ಪರಿಸರದೊಳಗೂ ಇಲ್ಲಿ ನನಗೆ ಯಾವುದೇ ಅಡ್ಡಿ ಉಂಟು ಮಾಡಲಿಲ್ಲ, ಪ್ರೋತ್ಸಾಹನ ನೀಡಿದರು ಹೊರತಾಗಿ. ಆಮೇಲೆ ಇಲ್ಲಿನೂ ಸಹಿತ ಇಲ್ಲಿ ಒಂದು ಪರಿಸರ ಅಂತನ್ಬೋದು, ಇವೆಲ್ಲನೂ ಸಹಿತ. ಆಮೇಲೆ ನಾನು ಈಗಾಗಲೇ ಇಲ್ಲಿ ನಮ್ಮ ಬೆಳಗಾವಿ ಸಾಹಿತಿಗಳ ಹೆಸರು ಹೇಳಿದ್ನಿ, ಅವರೆಲ್ಲ ನನಗೆ ಒಂದು ಪ್ರೇರಣೆಯಾಗಿ ಆದರು, ಪ್ರೋತ್ಸಾಹ ನೀಡಿದರು. ಈ ರೀತಿ ನನ್ನ ಬರವಣಿಗೆ ಹಂಗೆ ಮುಂದುವರಿತಾ ಬಂತು, ಮುಂದುವರಿತಾನೆ ಇದೆ.
1: ಮೇಡಮ್, ಈಗ ನಿಮ್ಮ ಕಥೆಗಳನ್ನು ಕಾದಂಬರಿಗಳನ್ನು ಗಮನಿಸಿದಾಗ ಒಂದು ಅರ್ಥಪೂರ್ಣವಾದ ಆಕರ್ಷಕ ಒಂದು ಚುರುಕು ಸಂಭಾಷಣೆ ಅದರಲ್ಲಿ ಇರುತ್ತೆ. ಈ ಉಪಮೇಯಗಳನ್ನು ತಾವು ಬಳಸ್ತಾ ಹೋಗ್ತೀರಾ, ಈ ಒಂದು ಭಾಷಾ ಪ್ರೌಢಿಮೆ ಅನ್ನುವಂಥದ್ದು ಹೇಗೆ ಬಂತು ಅಂತ?
0: ಅದು ಸಹಜವಾಗಿ ಬಂದಿದ್ದು ಮೇಡಮ್. ನಾನು ಎಲ್ಲಿ ಕೃತಕತೆಯ ನನಗೆ ಸೇರೋದಿಲ್ಲ, ಮತ್ತು ನಾನು ಕೃತಕತೆಯನ್ನು ಇಷ್ಟನೂ ಪಡೋದಿಲ್ಲ, ಮತ್ತು ನಾನು ಕೃತಕತೆಗೆ ಮರಳೂ ಆಗೋದಿಲ್ಲ, ಅದಕ್ಕೆ ಮಾರೂ ಹೋಗೋದಿಲ್ಲ. ಹಂಗಾಗಿ ನನಗೆ ಸಹಜವಾಗಿ ಬಂದದ್ದು ಯಾವಾಗಲೂ ಸಹಜವಾಗೇ ಇರ್ತತಿ, ಅದಕ್ಕೊಂದು ಬೆಲೆ ಅಂತ ಇದ್ದೇ ಇರ್ತತಿ ಮೇಡಮ್. ಆಮ್ಯಾಗ ನಾನು ಒಂದು ಗ್ರಾಮೀಣ ಪರಿಸರದಲ್ಲಿ ಹುಟ್ಟುವ, ಏನು ಗ್ರಾಮೀಣ ಇಲ್ಲದೇ ಇದ್ದರೂ ನಾನು ಬದುಕು ಕಟ್ಕೊಂಡಿದ್ದು ಒಂದು ಗ್ರಾಮೀಣ ಪರಿಸರದಲ್ಲಿ. ಆಮ್ಯಾಗ ನಾನು ಗ್ರಾಮೀಣ ಪರಿಸರವನ್ನು, ಆಮ್ಯಾಗ ನಾನು ಮೊದಲೇ ಹೇಳಿದಂಗೆ ನಿಸರ್ಗವನ್ನು ಇಷ್ಟಪಡ್ತೀನಿ, ನಿಸರ್ಗವನ್ನು ಪೂಜೆ ಮಾಡ್ತೀನಿ, ಆಮೇಲೆ ಸಹಜತೆಯನ್ನು ನಾನು ಒಪ್ಪಿಕೊಂಡು ಬೆಳೆದಾಕಿ ಇಂತಹ ಒಂದು ಪರಿಸರದಲ್ಲಿ ಸಹಜವಾಗಿಯೇ ಹುಟ್ಟುಕೊಂಡದ್ದಲ್ಲೇನ್ರಿ ಇದು. ಭಾಷೆ ಕೂಡ ನನಗೆ ಎಲ್ಲಿನೂ ನಾನು ನಾಟಕ ಮಾಡೋದಿಲ್ಲ, ನಾನು ಸಹಜವಾಗಿ ನನ್ನ ಹೋಗ ಇದನ್ನು ಇದ್ದೇ ಇರ್ತತಿ ಎಲ್ಲ ಕಡೆನೂ. ನನಗೆ ಸಹಜತೆ ಅನ್ನೋದು ಅದು ಸಹಜವಾಗಿಯೇ ಸಿದ್ಧಿಸಿದ್ದು. ಹಂಗಾಗಿ ಮತ್ತು ಭಾಳ ಒಂದು ನನ್ನ ಬರವಣಿಗೆ ಶಕ್ತಿ ಅಂದ್ರೆ ಈ ಸಂಭಾಷಣೆಗಳು. ಎಲ್ಲರೂ ಹೇಳ್ತಾರೆ ಮೇಡಮ್ ನಿಮ್ಮ ಭಾಷೆ ಚಂದ ಐತ್ರಿ, ಮತ್ತು ನಿಮ್ಮ ಏನು ಸಂಭಾಷಣೆಗಳಂದ್ರಂತೂ ಇನ್ನೇಮ್ ಓದ್ಬೇಕು ಅನ್ನಿಸ್ತತಿ ಅಂತ ಹೇಳೋದು. ಎಲ್ಲರೂ, ಭಾಳಷ್ಟು ಜನರು ನನ್ನ ಸಾಹಿತ್ಯವನ್ನು ಇಷ್ಟಪಡೋದು ಈ ಕಾರಣಕ್ಕೆ ಅಂತ ನನಗೆ ಗೊತ್ತಾಗೈತಿ. ನನಗೆ ನಾನೇ ತಿಳ್ಕೊಂಡಿಲ್ಲ, ಆದರೆ ಹಲವಾರು ದೊಡ್ಡ ದೊಡ್ಡ ಸಾಹಿತಿಗಳು ಸಹಿತ ಹೇಳಿದ್ರಿಂದ ನನಗೆ ಇದು ಮನನ ಆಗೈತಿ. ಮತ್ತು ನನಗೆ ಅಂದರೆ ನಾನು ಇಷ್ಟಪಡ್ತೀನಿ ಇದನ್ನು, ಸಹಜತೆಯನ್ನು. ಹಂಗಾಗಿ ನಾನು ಒಂದು ಈ ಮನೆ ಕಾದಂಬರಿಯ, ಚಂದ್ರಯಾನದ ಕಾದಂಬರಿಯ ಒಂದಿಷ್ಟು ಸಾಲುಗಳನ್ನು, ಸಂಭಾಷಣೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಂತಿಮವಾಗಿ ನಾಯಕ ಮತ್ತು ನಾಯಕಿ ಜೊತೆಗೆ ಜಟಾಪಟಿ ನಡೆದಿರತತಿ. ಛೀ, ನಿನ್ನ ಮಂತ್ರಿಗಿರಿಗೆ ಧಿಕ್ಕಾರ, ಪೂತ್ಕರಿಸಿದಳು ರೋಹಿಣಿ. ಅವಳ ಕಣ್ಣುಗಳು ಬೆಂಕಿ ಉಂಡಿಗಳಾಗಿದ್ದವು. ಹೋಗಿ ಹೋಗಿ ನಾ ಭಕ್ಷಿಸುವ ರಾಕ್ಷಸನ ಕಡೆ ರಕ್ಷಿಸುವಂತ ಬಂದಂಗ ಆತು. ನಮ್ಮವ್ವ ಒಂದು ಗಾದಿ ಮಾತು ಹೇಳ್ತಿದ್ಲು, ಆಸತ್ ಬ್ಯಾಸತ್ ಅಕ್ಕನ ಮನೆಗೆ ಬಂದ್ರ ಅಕ್ಕನ ಕಂಡ ಔಕ್ ಅಂದನಂತ. ಹಂಗಾತ್ ನನ್ನ ಪರಿಸ್ಥಿತಿ, ಸಾಕಪ್ಪ ಇನ್ನ ಸವಾಸನ ಸಾಕ ನನಗ, ಆದಷ್ಟು ಲಗೂನ ನಾ ಅಲ್ಲಿ ಹೊಕ್ಕಿನಿ, ನನಗ ನಿನ್ನ ಕಾರು ಬೇಡ ನೀನೂ ಬೇಡ ಎಂದವಳೆ ಟೀಪಾಯ್ ಮೇಲಿದ್ದ ತನ್ನ ಬ್ಯಾಗನ್ನು ಸರಕ್ಕನೆ ಸೆಳೆದು ಬೆಗಲಿಗೆ ಎಸೆದುಕೊಂಡು ಬಿರುಗಾಳಿಯಂತೆ ಹೊರಗೆ ಧಾವಿಸುತ್ತಿದ್ದವಳನ್ನ ಚಂದ್ರ ತಡೆದು, ನಿಂದ್ರು ರೋಣಿ, ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ, ಇಷ್ಟಾದರೂ ನಿನಗೆ ನನ್ನ ತಾಕತ್ತಿನ ಅರಿವು ಆಗಲಿಲ್ಲ, ನಾ ಏನು, ನನ್ನ ಮಂತ್ರಿ ಸ್ಥಾನ ಏನು? ಬೆನ್ನ ಹಿಂದೆ ಚೂರಿ ಹಾಕೋದು ತಾಕತ್ತಲ್ಲ. ನಾ ಕಡೀ ಸಲ ಹೇಳಾಕತ್ತೀನಿ, ಕೇಳು ನನ್ನ ಮಾತು ಕೇಳು. ನಾನು ಕಡೀ ಸಲ ಹೇಳಾಕತ್ತಿ ಹೇಳ್ತೀನಿ ಕೇಳು. ನೀ ಎಷ್ಟು ಅಡ್ಡಿಪಡಿಸಿದರೂ ನಾ ಚಂದ್ರಲೋಕಕ್ಕೆ ಹೋಗೇ ತೀರ್ತೀನಿ. ಚಂದ್ರಲೋಕ ಅಂತ ಚಂದ್ರಲೋಕ ಹುಚ್ಚಿ ಅದನ್ನೇನು ಮಾಡಿ, ನನ್ನ ಮದುವೆ ಮಾಡ್ಕೋ, ಮಧುಚಂದ್ರಕ್ಕೆ ಹೋಗೋನಂತ. ಅದು ಈ ಜನ್ಮದಾಗ ಸಾಧ್ಯ ಇಲ್ಲದ ಮಾತು. ನೋಡ, ನೀ ಆ ಮಾರ್ಕಂಡೇನ ಮೇಲೆ ಹಾನಿ ಮಾಡಿ, ಅದನ್ನು ನಾ ಮಾಡಿಲ್ಲ, ನೀ ಮಾಡಿ. ಆ ಶಿವಲಿಂಗದ ಮೇಲೆ ನನ್ನ ಕೈ ಜೋಡಿ ನಿನ್ನ ಕೈ ಇಟ್ಟು ಹಾನಿ ಮಾಡಲಿಲ್ಲ, ಹಂಗೆ ಮಾಡಿದ್ರೆ ಇಬ್ಬರೂ ಮಾಡಿದಂಗನ. ಈ ಥರ ಒಂದು ಸಂಭಾಷಣೆಯೊಂದಿಗೆ ನನ್ನ ಚಂದ್ರಯಾನ ಕಾದಂಬರಿ ಆರಂಭಗೊಳ್ಳುವುದರಿಂದ ಇದು ಕೂಡ ಬಹಳಷ್ಟು ಒಂದು ಆಕರ್ಷಣೆಯನ್ನು ಓದುಗರಿಗೆ ಹುಟ್ಟಿಸುವುದರೊಂದಿಗೆ, ಆಕರ್ಷಣೆ ಅಂತ ಅಷ್ಟೇ ಅಲ್ಲ, ಇದು ಕೂಡ ಓದುಗರನ್ನು ಸೆಳೆದಿದೆ ಅಂತ ಹೇಳಬಹುದು ಮೇಡಮ್. ಇದೇ ಥರದ ಸಂಭಾಷಣೆಗಳು ಭಾಳಷ್ಟು ಅಂದರೆ ಈಗ ಭಾಳಷ್ಟು ಜನಪ್ರಿಯ ಪತ್ರಿಕೆಗಳಲ್ಲಿ ನನ್ನ ಕತೆಗಳು ಬರ್ತಾ ಇರ್ತಾವೆ. ಅಲ್ಲಿ ಮುಖ್ಯವಾದ ಒಂದು ಹೂರ್ಣ ಅಂತಂದ್ರೇ ನನ್ನ ತಾಕತ್ ಅಂದ್ರೇ ಸಂಭಾಷಣೆ ಅಂತ ಗೊತ್ತಾಗೈತ್ರಿ ಮೇಡಮ್.
1: ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕತೆಗಾರರು, ಕಾದಂಬರಿಕಾರರು, ಲೇಖಕರು ಆದಂತಹ ಬೆಳಗಾವಿ ತಾಲೂಕಿನ ಸುಳೆಬಾವಿಯ ಶ್ರೀಮತಿ ಪಾರ್ವತಿ ಪಿಟಗಿಯವರು. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: 94.4 FM वेणुधुनि के एल ई कंसो पे आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणुधुनि 90.4 FM के एल ई कंसो।
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
3: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
4: Karnataka Lingayat Education Society, Belagavi. Turn your dream into a medical career. KLE NEET Repeater Batch now in Belagavi. Admissions are now open. Special concessions for KLE students and meritorious students. Free coaching for students who scored 400 plus marks in NEET 2026. Separate hostel facilities for boys and girls. First batch has already commenced from 3rd August 2026. Don't delay. Take the next step towards your dream of becoming a doctor. For more information, contact 9912340866 or 9380056.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣಾವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
2: Karnataka Lingayat Education Society, Belagavi. Turn your dream into a medical career. KLE NEET Repeater Batch now in Belagavi. Admissions are now open. Special concessions for KLE students and meritorious students. Free coaching for students who scored 400 plus marks in NEET 2026. Separate hostel facilities for boys and girls. First batch has already commenced from 3rd August 2026. Don't delay. Take the next step towards your dream of becoming a doctor. For more information, contact 9912340866 or 9380056 48.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮಾ. ಕಳೆದ ಒಂದೆರಡು ಸಂಚಿಕೆಗಳಲ್ಲಿ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಕೂಡ ಮಾತನ್ನ ಮುಂದುವರಿಸ್ತೀನಿ. ಮಾತನ್ನ ಮುಂದುವರಿಸೋದಕ್ಕಿಂತ ಮುಂಚೆ ಈ ಒಂದು ಗೀತೆ ನಿಮಗಾಗಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು.

0: ಇಷ್ಟೊಂದು ಅದ್ಭುತವಾಗಿ ಇಷ್ಟು ಹೆಮ್ಮೆ ಪಡುವಂತೆ ಕವಿತೆಗಳನ್ನ ಬರೆದಂತಹ ಕುವೆಂಪು ಅವರು ಇನ್ನೊಂದ್ ಕಡೆ ಹೇಳ್ತಾರೆ, ಕನ್ನಡದಲ್ಲಿ ಮಾತ್ರ ಜ್ಞಾನ ಇದೆ ಅಂತ ತಿಳ್ಕೊಬೇಡಿ, ಅದು ನಿಮ್ಮ ಮೂರ್ಖತನ. ಜ್ಞಾನ ಅನ್ನೋದು ಎಲ್ಲಾ ಕಡೆ ಎಲ್ಲಾ ಭಾಷೆಯಲ್ಲೂ ಇರುತ್ತೆ, ಅದನ್ನ ನಮ್ಮದಾಗಿಸ್ಕೊಂಡು ಮನಸ್ ಮಾತ್ರ ಕನ್ನಡವಾಗಿರಬೇಕು ಅಂತ ಹೇಳ್ತಾರೆ ಕುವೆಂಪು ಅವರು. ಕಾರ್ಯಕ್ರಮದಲ್ಲಿ ಈಗ ಕೇಳಿ, ನಿಮಗಾಗಿ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಸುಂದರ ದಿನ ಸುಂದರಯಿನ ಸುಂದರವನ ನೋಡುಬ.
1: ಚೆಲುವಾದ ಪ್ರಕೃತಿಯ ಮಡಿಲು, ಎಳೆ ಬಿಸಿಲಿದೆ, ತಿಳಿಗೊಳವೆ ಅಲೆಗಳು ನಲಿಯುವ ಚಂದದ ನೋಟ, ತಂಪಾದ ಗಾಳಿ, ಅರಳಿದ ಹೂ ಸೊಬಗು, ಸೊಕ್ಕಿದ ಗಿಳಿ ಬಳಗ, ಇವುಗಳೆಲ್ಲ ಇದ್ದು ಒಲಿದ ಜೀವ ಜೊತೆಗಿಲ್ಲದಿದ್ದರೆ ಎದೆ ಕಳವಳಿಸುತ್ತ ಹಾಡುಬ ಕೂಡುಬ ಬೇಗ ಬಾ ಎಂದು ಒಲಿದ ಜೀವಕ್ಕಾಗಿ

ಇಲ್ಲಿ ಈ ಕನಸು ನಾನು ಮಾತಾಡ್ತಾ ಇದ್ದೆ ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ. ಇವರ ಬರವಣಿಗೆಯಲ್ಲಿ ನಾವು ಕಾಣುವಂತಹ ಒಂದು ಸಾಮಾನ್ಯ ಸಂಗತಿ ಅಂದರೆ ಅವರ ವೈಚಾರಿಕ ದೃಷ್ಟಿಕೋನ, ಗೊಡ್ಡು ಸಂಪ್ರದಾಯವನ್ನ, ಮೌಢ್ಯ ಕಂದಾಚಾರವನ್ನ, ಮೂಢನಂಬಿಕೆಗಳನ್ನ ಪ್ರಬಲವಾಗಿ ಕುವೆಂಪುವರು ವಿರೋಧಿಸ್ತಾ ಇದ್ರು. ಅವರು ತಮ್ಮ ಈ ನಿಲುವನ್ನ ತಮ್ಮ ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕುವೆಂಪು ಅವರು ರಚಿಸಿದ ವಿಶ್ವದ ಕೇಂದ್ರದ ಬೃಂದಾವನದಲ್ಲಿ ಜೀವನ ಜಮುನೆಯ ಕುಲದಲ್ಲಿ.

ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ನಾನು ಅನುಪಮ. ನಾನ್ ಮಾತಾಡ್ತಾ ಇದ್ದೆ ಜಗದ ಕವಿ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಒಬ್ಬ ಪ್ರಸಿದ್ಧ ಕವಿ ಅನ್ನೋ ಜೊತೆಗೆ ವೈಚಾರಿಕ ಮನೋಭಾವವುಳ್ಳ ಲೇಖಕರು ಕೂಡ ಆಗಿದ್ರು. ನಮ್ಮಲ್ಲಿ ವೈಚಾರಿಕತೆಯನ್ನ ಪ್ರಶ್ನಿಸುವಂತಹ ಮನೋಭಾವವನ್ನು ಹುಟ್ಟಿಹಾಕಿದವರು ಈ ಕುವೆಂಪು ಅವರು. ಈಗ ಪ್ರಸಾರ ಆಗ್ತಾ ಇದೆ ಕುವೆಂಪು ಅವರು ರಚಿಸಿದ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು. ಎಲ್ ಎನ್ ಶಾಸ್ತ್ರಿ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಫಿಸಿಯೋಥೆರಪಿ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ವರ್ಷಾ ಹುದ್ದಾರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಮೊದಲನೇದಾಗಿ ವಿಶ್ವ ಫಿಸಿಯೋಥೆರಪಿ ದಿನ ಯಾವಾಗ ಆಚರಿಸ್ತಾರೆ ಅಲ್ಲಿಂದ?
1: ವರ್ಲ್ಡ್ ಫಿಸಿಯೋಥೆರಪಿ ಡೇನ 8 ಸೆಪ್ಟೆಂಬರ್ ಎವ್ರಿ ಇಯರ್ ಆಚರಿಸ್ತೀವಿ. ನಾವು ಯಾಕೆ 8 ಸೆಪ್ಟೆಂಬರ್ನಲ್ಲಿ ಆಚರಿಸೋದಂತಂದ್ರೆ 1951 ವರ್ಲ್ಡ್ ಫೆಡರೇಷನ್ ಆಫ್ ಫಿಸಿಯೋಥೆರಪಿ ಸ್ಥಾಪಿತವಾಗಿತ್ತು. ಸೊ ವರ್ಲ್ಡ್ ಸಂಸ್ಥೆ ಆ ದಿನ ಸ್ಥಾಪಿತ ಆಗಿದ್ದ ಸಂಬಂಧ 8 ಸೆಪ್ಟೆಂಬರ್ ಆಫ್ ಎವ್ರಿ ಇಯರ್ ನಾವು ವರ್ಲ್ಡ್ ಫಿಸಿಯೋಥೆರಪಿ ಡೇಯನ್ನು ಆಚರಿಸ್ತೀವಿ.
0: ಅಂತ ಸಂದರ್ಭದಲ್ಲಿ ಫಿಸಿಯೋಥೆರಪಿ ಅಂದ್ರೇನು, ಅದ್ರ ಬಗ್ಗೆ ತಿಳಿಸಿ.
1: ಫಿಸಿಯೋಥೆರಪಿ ಅಂದ್ರೆ ಬ್ರಾಡ್ ಅಂಬ್ರೆಲಾ ಟರ್ಮ್ ಆಗುತ್ತೆ. ಸೊ ಇದು ದೈಹಿಕ ವ್ಯಾಯಾಮ ಆಗ್ಬೋದು, ಒಬ್ಬರಿಗೆ ಪೇನ್ ಕಡಿಮೆ ಮಾಡುವ ಕಾಯಿಲೆ ಆಗ್ಬೋದು, ಇನ್ನೊಬ್ಬರಿಗೆ ಬ್ಯಾಲೆನ್ಸ್ ಕಡಿಮೆ ಮಾಡುವ ಕಾಯಿಲೆ ಆಗ್ಬೋದು. ಸೊ ಫಿಸಿಯೋಥೆರಪಿ ಅಂದ್ರೆ ಒಂದೇ ಇದಕ್ಕೆ ತಗೊಳ್ಳುವಂತ ಟ್ರೀಟ್ಮೆಂಟ್ ಅಲ್ಲ, ಡಿಸೀಸನ್ನ ಒಂದು ನೋವನ್ನ ಪ್ರಿವೆಂಟ್ ಮಾಡ್ಲಿಕ್ಕೂ ನಾವು ಫಿಸಿಯೋಥೆರಪಿ ತಗೊಳ್ತೀವಿ. ಆಮೇಲೆ ಅದು ಬಂದಾಗ ಅದನ್ನು ಕಡಿಮೆ ಮಾಡ್ಲಿಕ್ಕೂ ನಾವು ಫಿಸಿಯೋಥೆರಪಿಗೆ ಸಹಾಯ ತಗೊಳ್ತೀವಿ.
0: ಫಿಸಿಯೋಥೆರಪಿ ಅಂದರೆ ಕೇವಲ ನೋವು ಕಡಿಮೆ ಮಾಡುವ ಚಿಕಿತ್ಸೆಯೇ ಅಥವಾ ಇದರ ಏನಾದ್ರು ಬೇರೆ ಪ್ರಯೋಜನಗಳಿವೆ, ಅದ್ರ ಬಗ್ಗೆನೂ ಸ್ವಲ್ಪ?
1: ಫಿಸಿಯೋಥೆರಪಿ ಅಂದರೆ ನಾನು ಮುಂಚೆ ಹೇಳಿದಾಗೆ ಇದು ಜಸ್ಟ್ ಪೇನ್ ಬಂದಾಗ ಅದನ್ನು ಜಸ್ಟ್ ಕಡಿಮೆ ಮಾಡುವ ಚಿಕಿತ್ಸೆ ಅಲ್ಲ. ಸೊ ನೀವೀಗ ಸಪೋಸ್ ನಾನು ಹೆಲ್ದಿ ಇರಬೇಕು, ನನಗೆ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ನಾವು ಗುಡಿಗೆ ಮಂಡೆ ನೋವು ಅಂತೇವಲ್ಲ ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ, ಅದು ಬರಲೇ ಇರಲಿಕ್ಕೂ ನಾವು ಫಿಸಿಯೋಥೆರಪಿ ಶುರು ಮಾಡ್ಬೋದು. ಇನ್ನು ಬಹಳ ಯಂಗ್ ಏಜ್ನಲ್ಲಿ ನಾವು ವಯಸ್ಸಿದ್ದಾಗನೇ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಹೋದರೆ ನಮ್ಮದು ಬೋನ್ ಕ್ವಾಲಿಟಿ, ಆಮೇಲೆ ನಮ್ಮದು ಸ್ನಾಯುಗಳಲ್ಲಿ ಶಕ್ತಿ ಒಳ್ಳೆ ರೀತಿಯಿಂದ ಕಾಪಾಡ್ಕೊಂಡು ಹೋದರೆ ಇವೆಲ್ಲ ಕಾಯಿಲೆಗಳು ಬರೋದೇ ಇಲ್ಲ, ಅವ್ರು ನಾವು ಇವನ್ನ ಮುಂದೆ ದೂಡ್ಬೋದು. ಒಂದಿಷ್ಟು ಕಾಯಿಲೆಗಳು ಏನಾಗುತ್ತೆ, ನಮ್ಮ ಜನರೇಷನ್ದಿಂದ ನಮಗೆ ಟ್ರಾನ್ಸ್ಫರ್ ಆಗ್ತವೆ, ಜೆನೆಟಿಕಲಿ ನಮಗೆ ಬರ್ತವೆ, ಆ ಕಾಯಿಲೆಗಳನ್ನ ನಾವು ಮುಂದೆ ದೂಡ್ಬೋದು ವಿತ್ ದ ಹೆಲ್ಪ್ ಆಫ್ ಫಿಸಿಯೋಥೆರಪಿ. ಸೊ ನಾವು ರೆಗ್ಯುಲರ್ಲಿ ಅದನ್ನು ಜಸ್ಟ್ ಪೇನ್ ಬಂದಾಗೆ ಜನರಲ್ಲಿ ಅದು ಒಂದು ಕಲ್ಪನೆ ಇದೆ ಕಿ ಪೇನ್ ಬಂದ ಮೇಲೆ ಫಿಸಿಯೋಥೆರಪಿಗೆ ಆಕ್ಚುಲಿ ತಗೊಳ್ಳಿಕ್ ಹೋಗ್ಬೋದು. ಇಲ್ಲ, ನಾವು ಪೇನ್ ಅನ್ನು ತಡೆಗಟ್ಟಲಿಗೂ ತಗೊಳ್ಬಹುದು. ಈಗ ಏಜ್ಡ್ ಪಾಪ್ಯುಲೇಷನ್ ಇರ್ತಾರೆ, ಅವರಿಗೆ ಬ್ಯಾಲೆನ್ಸ್ ಇಶ್ಯೂ ಆಗ್ಬೋದು. ಸೊ ಅವನ್ನೆಲ್ಲ ತಡೆಗಟ್ಟಲಿಕ್ಕೂ ನಾವು ಏಜ್ಡ್ ಪಾಪ್ಯುಲೇಷನ್ ಅಲ್ಲಿ ಎಕ್ಸಸೈಸ್ ಮುಂಚೆನೆ ಶುರು ಮಾಡಿದ್ರೆ ಅವನ್ನೆಲ್ಲ ನಾವು ತಡೆಗಟ್ಬಹುದು. ಅದನ್ನ ತಡೆಗಟ್ಟರೆ ಫ್ರಾಕ್ಚರ್ ಆಗೋದು ಇಲ್ಲ ಸ್ನಾಯುಗಳಲ್ಲಿ ನೋವು ಬರೋದು ಅವನ್ನೆಲ್ಲ ತಡೆ ಮಾಡ್ಬೋದು.
0: ತಮ್ಮ ಉತ್ತರದಲ್ಲಿ ತಾವು ಹೇಳಿದ್ರಿ, ನೋವು ಬಂದಾಗ ಮಾತ್ರ ಅಲ್ಲ ಫಿಸಿಯೋಥೆರಪಿ, ಅದರಗಿಂತ ಮುಂಚೆನೆ ಯಾರೆಲ್ಲ ಅದರಲ್ಲಿ ಬಂದು ಭಾಗವಹಿಸಬಹುದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅದರಲ್ಲಿ ಯಂಗರ್ ಅಂದ್ರೆ ಚಿಲ್ಡ್ರನ್, ನಾವು ಮಕ್ಕಳು ಹೇಳ್ತೀವಿ, ಮಕ್ಕಳಿಂದ್ರೂ ಶುರು ಮಾಡ್ಬೋದು. ಮಕ್ಕಳಲ್ಲಿ ನಾವು ಈಗ ಫೋನ್ ಯೂಸೇಜ್ ಜಾಸ್ತಿ ಆಗಿದೆ, ಫಿಸಿಕಲ್ ಆಕ್ಟಿವಿಟಿ ಬಹಳ ಕಡಿಮೆ ಆಗಿದೆ. ಸೊ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಫಿಸಿಕಲ್ ಆಕ್ಟಿವಿಟಿಯನ್ನ ಅವರಲ್ಲಿ ಫೆಸಿಲಿಟೇಟ್ ಮಾಡ್ಬೋದು. ಸ್ಕೂಲ್ನಲ್ಲಿ ಹೋಗಿ ಅವೇರ್ನೆಸ್ ಕೊಡೋದು, ಅವ್ರದ್ದು ಪೋಶ್ಚರ್ ಅಂದ್ರೆ ಅವ್ರದ್ದು ಕೂಡುವ ಬಗೆ ಹೇಗಿದೆ, ನಡೆಯೋ ಬಗ್ಗೆ ಹೇಗಿದೆ, ಅವನ್ನೆಲ್ಲ ಕರೆಕ್ಟ್ ಮಾಡ್ಬೋದು. ಸೊ ಇವನ್ನೆಲ್ಲ ಮಾಡ್ಬೋದು. ಆಮೇಲೆ ಪ್ಲಸ್ ನಿಮಗೆ ಯಂಗರ್ ಪಾಪ್ಯುಲೇಷನ್ನಲ್ಲಿ ಫಿಟ್ನೆಸ್ ಸಂಬಂಧ, ಸ್ಪೋರ್ಟ್ಸ್ನಲ್ಲಿ ಯಾರು ಇನ್ವಾಲ್ವ್ ಇರ್ತಾರೆ ಅವರಿಗೆ ಫಿಟ್ನೆಸ್ ಎಜುಕೇಷನ್ ಕೊಡ್ಬೋದು, ಇಂಜುರಿ ಪ್ರಿವೆನ್ಷನ್ ಮಾಡ್ಬೋದು. ಆಮೇಲೆ ಯಾರಿಗಾದರೂ ಕ್ಯಾನ್ಸರ್ ಆಗಿದೆ ಅವರು ಟ್ರೀಟ್ಮೆಂಟ್ ತೊಗೊಳ್ಬೋದು. ಎಲ್ಡರ್ಲಿ ಅಂದರೆ ಏಜ್ಡ್ ಪಾಪ್ಯುಲೇಷನ್ ಏನಿರ್ತಾರಲ್ಲ ವಯಸ್ಸಾದವರು, ಅವರೆಲ್ಲ ತೊಗೊಳ್ಬೋದು. ಸೊ ವುಮೆನ್ಸ್ ಹೆಲ್ತ್ ಬರುತ್ತೆ. ಸೊ ಸಪೋಸ್ ನಾವೀಗ ಯಾರಿಗಾದರೂ ಮೆನ್ಸ್ಟ್ರುವಲ್ ರಿಲೇಟೆಡ್ ಏನಾದರೂ ತೊಂದರೆ ಇದೆ, ಅದ್ರ ಸಂಬಂಧನೂ ಬಹಳಷ್ಟು ಎಕ್ಸಸೈಸಸ್ ಆಲ್ರೆಡಿ ಡಾಕ್ಯುಮೆಂಟೆಡ್ ಇದ್ದಾವೆ ವಿಚ್ ಆರ್ ಪ್ರೂವನ್ ಎಫೆಕ್ಟಿವ್. ಸೊ ಅವನ್ನೆಲ್ಲ ನಾವು ಯೂಸ್ ಮಾಡ್ಬೋದು. ಸೊ ರೈಟ್ ಫ್ರಮ್ ಯಂಗರ್ ಪಾಪ್ಯುಲೇಷನ್ ಅಂದರೆ ಚಿಲ್ಡ್ರನ್ ದಿಂತ್ರನು ಎಲ್ಡರ್ಲಿ ಯಾರು ವಯಸ್ಸಾಗದಾರೋ ಅವರೆಲ್ಲರೂ ಫಿಸಿಯೋಥೆರಪಿಯಿಂದ ಬೆನಿಫಿಟ್ ಆಗ್ಬೋದು.
0: ಬಹಳ ಮುಖ್ಯವಾಗಿ ಈ ಒಂದು ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಈ ಒಂದು ವಿಷಯ ಫಿಸಿಯೋಥೆರಪಿ ನೋ ಬರೋವರೆಗೂ ಅಲ್ಲ ಅದ್ರಗಿಂತ ಮುಂಚೆನು ಅಂತ ಎಷ್ಟು ಜನರು ಅವೇರ್ ಆಗಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅವೇರ್ನೆಸ್ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಬಿಕಾಸ್ ನಮ್ಮ ಇನ್ಸ್ಟಿಟ್ಯೂಟ್ ಇಂದ್ರ ಕೇಳಿ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಇಂದ್ರ ನಾವು ಬಹಳಷ್ಟು ಅವೇರ್ನೆಸ್ ಡ್ರೈವ್ಸ್ ಅನ್ನ ತಗೊಳ್ತೀವಿ ಥ್ರೂ ಈವನ್ NSS ಆಕ್ಟಿವಿಟಿ, ಥ್ರೂ ಸ್ಕೂಲ್ಗೆಲ್ಲ ಹೋಗ್ತೀವಿ, ರೂರಲ್ ಅಂದರೆ ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ನಮ್ಮದು ಕಾಲೇಜದ್ದೇ ಒಂದು ರೂರಲ್ ವ್ಯಾನ್ ಇದೆ, ಅದರಲ್ಲೇ ನಾವು ಟ್ರೀಟ್ಮೆಂಟ್ ಕೊಡುವಂಥ ಫೆಸಿಲಿಟಿನೂ ಆ ವ್ಯಾನ್ನಲ್ಲಿದೆ. ಸೊ ಆ ವ್ಯಾನನ್ನು ನಾವು ಹೋಗಿ ಹಳ್ಳಿಯಲ್ಲಿ ನಿಲ್ಲಿಸಿ ಅಲ್ಲೇ ಮಂದಿಗೆ ಕರೆದು ಅದರ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಟ್ರೀಟ್ಮೆಂಟು ಕೊಡುವಂಥ ಕಾರ್ಯ ನಡೆದಿದೆ. ಸೊ ಅದರಿಂದ ಈಗ ಸ್ವಲ್ಪ ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಇದೆ, ಬಟ್ ಸ್ಟಿಲ್ ಇನ್ನೂ ಅಂದರೆ ಭಾಳಷ್ಟು ವಸ್ತುಗಳ ಬಗ್ಗೆ ನಾವು ಏನೇನು ಮಾಡ್ತೀವಿ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಅವೇರ್ನೆಸ್ ಜಾಸ್ತಿ ಬೇಕು. ಸೊ ಈ ದಿನ ಫಿಸಿಯೋಥೆರಪಿ ಡೇ ಇದು ಒಂದು ದಿನ ಆಗ್ಬೋದು ವೇರ್ ನಾವು ಅವೇರ್ನೆಸ್ ಕೊಡ್ಬೋದು ಜಾಸ್ತಿ ಅದ್ರ ಬಗ್ಗೆ.
0: ಉತ್ತಮ. ಅಂತಹ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ತಾವು ಹೇಳಿದ್ರೆ ಫಿಸಿಯೋಥೆರಪಿ ಮಾಸಿಕ ಋತು ಚಕ್ರದಲ್ಲಿ ಅದು ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ಬರುವ ಸಮಸ್ಯೆಗಳು ಅಂತಹ ಸಂದರ್ಭಗಳಲ್ಲಿಯೂ ವ್ಯಾಯಾಮ ಇದೆ, ಅದಕ್ಕೆ ಎಷ್ಟು ಮಹಿಳೆಯರು ಅವೇರ್ ಆಗಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅದ್ರ ಬಗ್ಗೆ ಬಹಳಷ್ಟು ಜನರು ಈಗ ಅವೇರ್ನೆಸ್ ಆಗಿದೆ, ಯಾಕಂತಂದ್ರೆ ಮೆಜಾರಿಟಿ ಯಾರು ಕೇಳಿಗೆ ತೋರಿಸ್ಲಿಕ್ಕೆ ಬರ್ತಾರೆ ಅವರು ಎಲ್ಲರಿಗೂ ಫಿಸಿಯೋಥೆರಪಿಗೆ ಅವ್ರು ಅಡ್ವೈಸ್ ಮಾಡಿರ್ತಾರೆ, ಅವರು ಬಂದು ಅದರದ್ದು ಎಕ್ಸಸೈಸಸ್ ಎಲ್ಲ ಪಡ್ಕೊಳ್ತಾ ಇದ್ದಾರೆ. ಬಟ್ ಯಾರು ರೂರಲ್ ಪಾಪ್ಯುಲೇಷನ್ನಲ್ಲಿ ಇರ್ತಾರೆ ಅವರಿಗೆ ಸ್ವಲ್ಪ ಅವೇರ್ನೆಸ್ ಇನ್ನೂ ಇಲ್ಲ. ಸೊ ಅವ್ರಿಗೂ ನಮ್ಮ ಕಾಲೇಜಲ್ಲಿ ನಾವು ಟೆಲಿ ರಿಹಾಬಿಲಿಟೇಷನ್ ಅಂತ ಒಂದು ಶುರು ಮಾಡಿದ್ದೀವಿ. ಅದು ಅಂತಂದರೆ ನಾವು ಒಂದು ಫೋನ್ ಕಾಲ್ದಿಂದ ವಿಡಿಯೋ ಕಾಲ್ದಿಂದ ಅವ್ರು ಕೊಡುವಂಥ ಫೆಸಿಲಿಟಿ ಶುರು ಆಗಿದೆ. ಸೊ ಯಾರು ಇಲ್ಲಿ ಬರಲಿಕ್ಕಾಗಲ್ಲ ಅವರು ಅದನ್ನು ಫೆಸಿಲಿಟಿ ತೊಗೊಳ್ಬೋದು. ಸೊ ಅದರಿಂದ ನಾವು ಬಹಳಷ್ಟು ಜನಗೆ ತಲುಪಬಹುದು ಫಿಸಿಯೋಥೆರಪಿ ಫೆಸಿಲಿಟಿ.
0: ಸ್ವಲ್ಪ ಡೀಪ್ ಡೈವ್ ಮಾಡೋಣ, ಮಹಿಳೆಯರಿಗಾಗಿ ಫಿಸಿಯೋಥೆರಪಿ ಇಂದ ಆಗೋ ಲಾಭಗಳು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಈಗ ಮಹಿಳೆಯರಿಗೆ ಆಗುವ ಲಾಭಗಳು ಬಹಳಷ್ಟು ಇದ್ದಾವೆ. ಯಾಕಂತಂದ್ರೆ ನಾವು ಮಹಿಳೆಯರನ್ನ ತಗೊಂಡ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅವರಲ್ಲಿ ಕಾಣೋದು ಬಹಳ ಜಾಸ್ತಿ. ಪ್ಲಸ್ ನಾವೀಗ 35-40 ಆದ್ಮೇಲೆ ವಯಸ್ಸು ಅವ್ರದ್ದು ಆದ್ಮೇಲೆ ಅವ್ರದ್ದು ಕ್ಯಾಲ್ಸಿಯಂ ಕಂಟೆಂಟ್ ಇನ್ ದ ಬಾಡಿ ಅಂದರೆ ನಮ್ಮ ಬೋನ್ನಲ್ಲಿ ಕ್ಯಾಲ್ಸಿಯಂ ಡಿಪಾಸಿಟ್ ಕಡಿಮೆ ಆಗ್ತಾ ಹೋಗ್ತದೆ. ಅವರು ಮೆನೋಪೋಸ್ ರೀಚ್ ಆದಮೇಲೆ ಮತ್ತಿಷ್ಟು ಜಾಸ್ತಿ ಆಗ್ತದೆ. ಸೊ ಅವರು ಫಿಸಿಕಲ್ ಆಕ್ಟಿವಿಟಿ ಮಾಡಿದರೆ ಅವ್ರ ಸ್ನಾಯುಗಳಲ್ಲಿ ಅವ್ರ ಎಲುಗಳಲ್ಲಿ ಇವೆಲ್ಲ ಅಂದರೆ ದೇ ಕೆನ್ ಮೇಂಟೈನ್ ಅದರದ್ದು ಪೋರ್ಷನ್ ಮೇಂಟೈನ್ ಮಾಡ್ಬೋದು ಅವರು ವಿತ್ ದ ಹೆಲ್ಪ್ ಆಫ್ ಎಕ್ಸಸೈಸಸ್.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಫಿಸಿಯೋಥೆರಪಿ ಡೇ, ವಿಶ್ವ ಫಿಸಿಯೋಥೆರಪಿ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ವರ್ಷಾ ಹುದ್ದಾರ್ ಅವರು. ಡಾಕ್ಟರ್ ಮೇಡಮ್, ಈಗ ಮಹಿಳೆಯರ ಬಗ್ಗೆ ಮಾತನಾಡಿದ್ವಿ, ಹೃದಯ ರೋಗ ಬಹಳ ಜಾಸ್ತಿ ಆಗ್ತಾ ಇದೆ, ಫಿಸಿಯೋಥೆರಪಿ ಹೃದಯ ರೋಗಕ್ಕೆ ಎಷ್ಟು ಲಾಭಕಾರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹೃದಯದ ಬಗ್ಗೆ ಮಾಹಿತಿ ಹೇಳಬೇಕು ಅಂತಂದ್ರೆ ಬಹಳ ಉತ್ತಮ ಆಕ್ಚುಲಿ ಎಕ್ಸಸೈಸ್ ಮಾಡೋದು ಹೃದಯ ಕಾಯಿಲೆಗಳಲ್ಲಿ. ಬಟ್ ಮಂದಿಯಲ್ಲಿ ಇದೊಂದು ತಪ್ಪು ಕಲ್ಪನೆ ಇದೆ, ಕಿ ಹೃದಯ ಕಾಯಿಲೆ ಬಂದ್ರೆ ಬೆಡ್ ರೆಸ್ಟ್ ತಗೊಳ್ಬೇಕು, ಎಕ್ಸಸೈಸ್ ಮಾಡಬಾರ್ದು, ಎಕ್ಸಸೈಸ್ ಮಾಡಿದ್ರೆ ಮತ್ತಿಷ್ಟು ಹಾನಿ ಆಗ್ತದೆ ಅಂತ. ಅರೆ ಆಕ್ಚುಲಿ ಒನ್ಸ್ ಅವರು ಫಿಸಿಷಿಯನ್ ಅವರಿಗೆ ಸೇಫ್ ಸರ್ಟಿಫಿಕೇಟ್ ಕೊಟ್ಟಮೇಲೆ ಅಂದರೆ ಅವರು ಸ್ಟೇಬಲ್ ಇದ್ದಾರೆ, ಅವ್ರದ್ದು ಬ್ಲಡ್ ಪ್ರೆಷರ್ ವೈಟಲ್ಸ್ ಎಲ್ಲ ಸ್ಟೇಬಲ್ ಇದೆ ಅಂದಮೇಲೆ ಫಿಸಿಯೋಥೆರಪಿ ಅವರು ಅವರಿಗೆ ಎಕ್ಸಸೈಸ್ ಶುರು ಮಾಡ್ತಾರೆ. ಹೇಗೆ ಶುರು ಮಾಡ್ತಾರೆ? ಅವರು ಸ್ಟೆಪ್ ಬೈ ಸ್ಟೆಪ್ ಶುರು ಮಾಡ್ತಾರೆ. ಒಮ್ಮೆನೇ ಎಲ್ಲ ಎಕ್ಸಸೈಸ್ ಹೇಳ್ಕೊಡಲ್ಲ. ಅವರಿಗೆ ಎಷ್ಟು ತಾಳ್ಮೆ ಅವರು ಹಾಕ್ಬೋದು, ಅವರಿಗೆ ಎಷ್ಟು ತಾಳ್ಲಿಕ್ಕಾಗತ್ತೆ ಅಷ್ಟು ಪ್ರಕಾರ ಅವರು ಎಕ್ಸಸೈಸ್ ಕೊಡ್ತಾರೆ. ಅದನ್ನ ಮಾನಿಟರ್ ಮಾಡ್ತಾ ಹೋಗ್ತಾರೆ, ಆಮೇಲೆ ಹಂತ ಹಂತವಾಗಿ ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಎಲ್ಲಿವರೆಗೂ ಅವರು ಅಗ್ದಿ ಆರೋಗ್ಯವಾಗಿ ನಡಿಬಹುದು, ಮೆಟ್ಲ ಹತ್ತಬಹುದು, ತಮ್ಮ ದೈನಂದಿನ ಎಲ್ಲ ಕಾರ್ಯಗಳನ್ನು ಅವ್ರು ಆರಾಮವಾಗಿ ಮಾಡ್ಬೋದು, ಅಷ್ಟರವರೆಗೂ ಫಿಸಿಯೋಥೆರಪಿ ಅವರವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಎನಿ ಹಾರ್ಟ್ ರಿಲೇಟೆಡ್ ಕಂಡೀಷನ್ನಲ್ಲಿ ಫಿಸಿಯೋಥೆರಪಿ ಬಹಳ ಮುಖ್ಯ ಪಾತ್ರ ವಹಿಸ್ತದೆ.
0: ಬಹಳ ಮುಖ್ಯವಾಗಿ ತಾವು ಫಿಸಿಯೋಥೆರಪಿ ಆ್ಯಂಡ್ ಎಕ್ಸಸೈಸ್ ಬೋತ್ ಇನ್ ಒನ್ ಲೈನ್ ಹೇಳಿದರೆ, ಅಂಥ ಸಂದರ್ಭದಲ್ಲಿ ಕೇಳುಗರಲ್ಲಿಯೂ ಒಂದು ಪ್ರಶ್ನೆ ಬರುತ್ತೆ, ಫಿಸಿಯೋಥೆರಪಿ ಆ್ಯಂಡ್ ಅವ್ರು ಮಾಡೋ ವ್ಯಾಯಾಮಗಳು ಸೇಮಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಡಿಫ್ರೆನ್ಸ್ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಈಗ ಫಿಸಿಯೋಥೆರಪಿ ಅವ್ರು ಹೇಳೋ ವ್ಯಾಯಾಮ ನ್ಯಾಚುರಲಿ ನೀವು ಈಗ ಗೂಗಲ್ ಮಾಡಿದರೆ ವ್ಯಾಯಾಮ ಸಿಗತ್ತೆ, ಅವು ಬಹಳ ಡಿಫ್ರೆಂಟ್ ಆಗಿರತ್ತೆ. ಯಾಕಂತಂದರೆ ನಾವು ಎಲ್ಲರಿಗೂ ಒಂದೇ ಥರದ ಎಕ್ಸಸೈಸ್ ಹೇಳಿಕೊಡಲ್ಲ. ಫಿಸಿಯೋಥೆರಪಿ ಅವರು ಮೊದಲು ಅವರಿಗೆ ಅಸೆಸ್ ಮಾಡ್ತಾರೆ, ಅವ್ರದ್ದು ಫಂಕ್ಷನಲ್ ಎಷ್ಟಿದೆ, ಡಿಫ್ರೆಂಟ್ ಟೆಸ್ಟ್ ಮಾಡ್ತಾರೆ, ಅವ್ರದ್ದು ಹಾರ್ಟ್ ಕಂಡೀಷನ್ ಎಷ್ಟಿದೆ, ಅದ್ರ ಪ್ರಕಾರ ಇಂಟೆನ್ಸಿಟಿ ಡಿಸೈಡ್ ಆಗುತ್ತೆ ಕಿ ಇಷ್ಟೇ ಇಂಟೆನ್ಸಿಟಿಯಲ್ಲಿ ಅವರು ಎಕ್ಸಸೈಸ್ ಮಾಡ್ಬೋದು ಅಂತ. ಅದರಲ್ಲಿ ಸ್ಕೇಲ್ಸ್ ಎಲ್ಲ ಬರುತ್ತೆ, ಅದರಲ್ಲಿ ನಾವು 60% ಇಂಟೆನ್ಸಿಟಿ, 70% ಇಂಟೆನ್ಸಿಟಿ ಹಿಂಗೆ ಡಿಸೈಡ್ ಮಾಡಿ ಅದನ್ನು ಹಂತ ಹಂತವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಆದರೆ ನೀವು ಗೂಗಲಲ್ಲಿ ಮಾಡಿದರೆ ಅವರು ಒಂದು ನಿಮಗೆ ಶೀಟ್ ಕೊಡ್ತಾರೆ ಎಕ್ಸಸೈಸದ್ದು. ಸೊ ಅದರಲ್ಲಿ ಯಾವುದು ನಿಮಗೆ ಸೇಫ್ ಆಗುತ್ತೆ, ಯಾವುದು ನಿಮಗೆ ಸೇಫ್ ಇರಲ್ಲ, ಅದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ವೇರಾಜ್ ನಿಮ್ಮ ಜೊತೆ ಫಿಸಿಯೋಥೆರಪಿಸ್ಟ್ ಇದ್ದರೆ ಅದು ನಿಮಗೆ ಡೆಫಿನೆಟ್ಲಿ ಸೇಫ್ ಆಗಿರುತ್ತೆ, ಬಿಕಾಸ್ ಅವರು ಇದನ್ನೆಲ್ಲ ಲಕ್ಷಣಕ್ಕೆ ತಗೊಂಡು ಅದ್ರ ಪ್ರಕಾರ ಎಕ್ಸಸೈಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ.
0: ತಾವು ತಮ್ಮ ಉತ್ತರದಲ್ಲಿ ಎಷ್ಟೋ ಪೇಷಂಟ್ಸ್ಗಳಿಗೆ ವಿಡಿಯೋ ಮುಖಾಂತರ ಅಂದರೆ ಡಿಜಿಟಲಿ ತಾವು ಅವರನ್ನು ತಲುಪ್ತೀರಾ, ವ್ಯಾಯಾಮ ಮಾಡಿಸ್ತೀರಾ, ಡಿಜಿಟಲಿ ಮತ್ತಿನ್ಯಾವ ರೀತಿ ಸಹಾಯ ಆಗಿದೆ ತಮ್ಮ ಈ ಒಂದು ಫಿಸಿಯೋಥೆರಪಿ ಕ್ಷೇತ್ರದಲ್ಲಿ ತಿಳಿಸ್ಬೋದಾ?
1: ಈಗ ಸ್ಪೆಷಲಿ ನಾನು ಆಸ್ ಹೇಳಿದೆ ಹಳ್ಳಿಯಲ್ಲಿರೋರವ್ರಿಗೆ ಯಾ ಅಂದರೆ ಇಲ್ಲ ಅಂತಂದರೆ ಈಗ ಒಂದಿಷ್ಟು ಹುಡುಗರದು ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಅವರಿಗೆ ದಿನ ಕರ್ಕೊಂಡು ಬರಲಿಕ್ಕೆ ಒಂದಿಷ್ಟು ಪೇರೆಂಟ್ಸಿಗೆ ಆಗಲ್ಲ. ಸೊ ಅಂಥ ಚಿಲ್ಡ್ರನಿಗೆ ನಾವು ಫಿಸಿಯೋಥೆರಪಿ ಡಿಜಿಟಲಿ ಕೊಡ್ತೀವಿ. ಅವ್ರದ್ದು ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಸಿಟ್ ಹಾಸ್ಪಿಟ್ಲಲ್ಲಿ ಆಗುತ್ತೆ. ಅವ್ರದ್ದು ಡೀಟೇಲ್ ಅಸೆಸ್ಮೆಂಟ್ ಆಗುತ್ತೆ, ಅವ್ರದ್ದು ಚಾರ್ಟ್ ನಮ್ಮ ಹತ್ರ ಇರುತ್ತೆ, ಅದರ ಪ್ರಕಾರ ಅವ್ರದ್ದು ಪ್ರೋಗ್ರೆಷನ್ ನಡೀತಾ ಇರುತ್ತೆ. ಸೊ ನೆಕ್ಸ್ಟ್ ಪ್ರೋಗ್ರೆಷನ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಅವ್ರಿಗೆ ಕರೀತಾರೆ ಓ ಪಿ ಡಿಯಲ್ಲಿ, ಮತ್ತೆ ಅವ್ರದ್ದು ರೀಅಸೆಸ್ಮೆಂಟ್ ಮಾಡಿ ನೆಕ್ಸ್ಟ್ ಪ್ರೋಗ್ರೆಷನ್ ಆಗುತ್ತೆ. ಸೊ ಒಂದ್ಸಲ ಪ್ರೋಗ್ರೆಸ್ ಆದಮೇಲೆ ಅಟ್ ಲೀಸ್ಟ್ 1-2 ತಿಂಗಳು ಅದ್ರ ಟ್ರೀಟ್ಮೆಂಟ್ ಸೇಮ್ ಇರುತ್ತೆ. ಸೊ ಆವಾಗ ಡಿಜಿಟಲ್ಲಿ ನೀವು ಅದ್ರದ್ದು ಫೆಸಿಲಿಟಿ ತೊಗೊಳ್ಬೋದು. ಸೊ ನಿಮಗೆ ದಿನ ಇಲ್ಲಿ ಬರಬೇಕಾಗಿಲ್ಲ, ಸೇಮ್ ನಿಮ್ಮ ಮದರ್ಸಿಗೆ ಅವರು ಹೇಳ್ಕೊಡ್ತಿರ್ತಾರೆ. ಸೊ ಅದ್ರ ಪ್ರಕಾರ ಅವ್ರು ಮಾಡಿಸ್ಬೇಕು. ಇಲ್ಲಿ ಒಂದು ಮಾಡೆಲ್ ಮೇಲೆ ಅವ್ರು ತೋರಿಸ್ತಿರ್ತಾರೆ, ಅದೇ ಪ್ರಕಾರ ಅವ್ರು ಮಾಡಬೇಕು. ಮತ್ತು ಸ್ಪೆಷಲಿ ರೀಸೆಂಟ್ಲಿ ಡಿಲಿವರ್ಡ್ ಆಗಿರೋ ಮದರ್ಸಿಗೆ ಅವ್ರಿಗಿನ್ನೂ ದಿನ ಬರಲಿಕ್ಕಾಗಲ್ಲ, ಬಟ್ ಅವರಿಗೆ ಎಕ್ಸಸೈಸ್ ಅನ್ನು ತುಂಬ ಹೆಲ್ಪ್ ಆಗುತ್ತೆ ಥ್ರೂ ದ ಡಿಜಿಟಲ್ ಪ್ಲಾಟ್ಫಾರ್ಮ್.
0: ಡಿಜಿಟಲ್ ಪ್ಲಾಟ್ಫಾರ್ಮ್ ಲಾಭಗಳು ಫಿಸಿಯೋಥೆರಪಿಗೆ ಎಷ್ಟಿದೆ ಅದ್ರ ಬಗ್ಗೆ ಗೊತ್ತಾಯಿತು. ಈಗ ಅಲ್ಲೇ ಒಂದು ಪ್ರಶ್ನೆ, ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ಫಿಸಿಯೋಥೆರಪಿಸ್ಟ್ ವಿಡಿಯೋಸನ್ನು ನೋಡಿ ಸ್ವಯಂ ಸೆಲ್ಫ್ ಮೆಡಿಕೇಶನ್ ಮಾಡಲಿಕ್ಕೆ ಹೋಗ್ತಾರೆ. ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ಒಬ್ಬರು ಅಗ್ದಿ ಫಿಸಿಕಲಿ ಫಿಟ್ ಇದ್ದಾರೆ, ಅವರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಅವರು ಡೆಫಿನೆಟ್ಲಿ ಅದರ ಲಾಭ ತೊಗೊಳ್ಬೋದು. ಈಗ ಯೂಟ್ಯೂಬ್ ಮೇಲೆ ಬಹಳಷ್ಟು 100+ videos ಆಲ್ರೆಡಿ ಅವೈಲೇಬಲ್ ಇದೆ, ಅದರದ ಲಾಭ ಯಾರು ಫಿಟ್ ಇದ್ದಾರೆ ಅವ್ರಿಗೆ ಏನೂ ತೊಂದರೆ ಇಲ್ಲ, ಮೆಡಿಕಲಿ ದೇ ಆರ್ ಆಲ್ ಫಿಟ್, ಅವರು ಅದರ ಲಾಭ ತೊಗೊಳ್ಬೋದು. ಬಟ್ ನಿಮಗೆ ಆಲ್ರೆಡಿ ಈಗ ಪೋಸ್ಟ್ ಸರ್ಜರಿ ಇದೆ, ಒಂದು ನೋವಿದೆ, ಬ್ಯಾಕ್ ಪೇನ್ ಇದೆ, ಸ್ಲಿಪ್ ಡಿಸ್ಕ್ ಇದೆ, ಸರ್ವೈಕಲ್ನಲ್ಲಿ ಏನೋ ತೊಂದರೆ ಇದೆ, ಅಂಥವರು ಫಿಸಿಯೋಥೆರಪಿಯಿಂದ ಪ್ರಿಸ್ಕ್ರೈಬ್ಡ್ ಎಕ್ಸಸೈಸ್ ತೊಗೊಂಡ್ರೆ ಒಳ್ಳೆಯದು. ಯಾಕಂತಂದರೆ ಅಲ್ಲಿ ಯಾವುದು ನಿಮಗೆ ಸೇಫ್ ಅನ್ನೋದು ಗೊತ್ತಾಗುತ್ತೆ, ಯಾವುದು ನೀವು ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ವಿತ್ ದ್ಯಾಟ್ ಪ್ರಿಕಾಷನ್ ನೀವು ಮನೆಯಲ್ಲಿ ಅವ್ರ ಹತ್ರ ಒಂದ್ಸಲ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಆಮೇಲೆ ಮನೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು.
0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ ವರ್ಲ್ಡ್ ಫಿಸಿಯೋಥೆರಪಿ ಡೇ, ವಿಶ್ವ ಫಿಸಿಯೋಥೆರಪಿ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ವರ್ಷಾ ಹುದ್ದಾರ್ ಅವರು. ಡಾಕ್ಟರ್ ಮೇಡಮ್, ತಾವು ಬ್ಯಾಕ್ ಪೇನ್, ಸ್ಲಿಪ್ ಡಿಸ್ಕ್, ಆಮೇಲೆ ಬ್ಯಾಡ್ ಪೋಶ್ಚರ್ ಬಗ್ಗೆ ಹೇಳಿದ್ರಿ. ಫಿಸಿಯೋಥೆರಪಿಯ ಕ್ಷೇತ್ರದಲ್ಲಿ ಇತ್ತೀಚಿನಲ್ಲಿ ಇನ್ನೂ ಬೇರೆ ಯಾವೆಲ್ಲ ಸಮಸ್ಯೆಗಳು ಇವೆ? ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಲನೆ ಬಹಳ ಕಮ್ಮಿ ಆಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಅಂತಹ ಸಂದರ್ಭದಲ್ಲಿ ಯಾವೆಲ್ಲ ರೋಗಗಳು ಬರ್ತಾ ಇದೆ, ಆ್ಯಂಡ್ ಆ ರೋಗಗಳಿಗೆ ಫಿಸಿಯೋಥೆರಪಿನಲ್ಲಿ ಯಾವೆಲ್ಲ ಎಕ್ಸಸೈಸಸ್ ಇವೆ, ಅದ್ರ ಬಗ್ಗೆನೂ ಸ್ವಲ್ಪ.
1: ಈಗಿನ ರೀಸೆಂಟ್ ಏಜ್ನಲ್ಲಿ ನೋಡಿದ್ರೆ ಮೆಜಾರಿಟಿ ಡಿಸೀಸ್ ಬರೋದಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ನಾವು ಈಗ ಬಹಳ ಹೊತ್ತು ಕೂತಿರ್ತೀವಿ, ಅದರಿಂದ ಆಮೇಲೆ ಪ್ಲಸ್ ಅದರ ಜೊತೆಗೆ ಮೊಬೈಲ್ ಯೂಸೇಜನ್ನು ಜಾಸ್ತಿ ಆಗಿದೆ. ಸೊ ನಮ್ಮದು ಪೋಶ್ಚರ್ ಯೂಶ್ವಲಿ ಬೆಂಡ್ ಇರುತ್ತೆ, ಅಂದರೆ ಕಂಪ್ಲೀಟ್ಲಿ ನಮ್ಮ ನೆಕ್ ಬೆಂಡ್ ಇರುತ್ತೆ, ಬಿಕಾಸ್ ಯಾವಾಗಿದ್ರೂ ನಾವು ಸ್ಕ್ರೀನ್ ನೋಡ್ತಾ ಇರ್ತೀವಿ. ಸೊ ಅದರಿಂದ ನಮ್ಮದು ನೆಕ್ ಪೇನ್ ಶುರು ಆಗುತ್ತೆ, ಹಿಂದಿನ ಸ್ನಾಯುಗಳು ಎಲ್ಲ ಟೈಟ್ ಆಗ್ತವೆ. ಸೊ ಅದರಿಂದ ನಮಗೆ ನಾವು ಅಪರ್ ಟ್ರೆಪಿಸೈಟಿಸ್ ಅಂತೀವಿ, ಟ್ರೆಪಿಸೈಟಿಸ್ ಆಗುತ್ತೆ. ಆಮೇಲೆ ರಿಪಿಟೇಟಿವ್ ಸ್ಟ್ರೈನ್ ಇಂಜುರೀಸ್, ನಮ್ಮದು ವರ್ಕ್ ರಿಲೇಟೆಡ್, ಸಪೋಸ್ ಒಂದೇ ಥರದ್ದು ಮೂವ್ಮೆಂಟ್ ನಾವು ರಿಪಿಟೇಡ್ಲಿ ಮಾಡ್ತೀವಿ. ಯೂಶ್ವಲಿ ನಾವು ಈವನ್ ಹೌಸ್ ವೈಫ್ನಲ್ಲಿ ನೋಡ್ತೀವಿ ಕಿ ಅವರು ಒಂದೇ ಕೆಲಸ ರಿಪಿಟೇಡ್ಲಿ ಮಾಡಿದರೆ ಅವರಿಗೆ ಒಂದು ಸ್ನಾಯುಗಳು ಅಗ್ದಿ ಗಟ್ಟಿಯಾಗಿಬಿಟ್ಟಿರ್ತವೆ. ಸೊ ದ್ಯಾಟ್ ಈಸ್ ರಿಪಿಟೇಟಿವ್ ಸ್ಟ್ರೈನ್ ಇಂಜುರಿ ಅಂತೀವಿ. ಸೊ ಅದ್ರ ಬಗ್ಗೆ ನಾವು ಫಿಸಿಯೋಥೆರಪಿ ತೊಗೊಳ್ಬೋದು. ಪೋಶ್ಚರಲ್ಲಿ ಬ್ಯಾಕ್ ಬರುತ್ತೆ, ನಿಮ್ಮ ಸ್ನಾಯುಗಳು ಕಾಲುಗಳಲ್ಲಿ, ಆಮೇಲೆ ಬಿಕಾಸ್ ನಾವೀಗ ನಡೀತಾ ಇಲ್ಲ, ರಕ್ತಗಳ ಸ್ನಾಯುಗಳಲ್ಲೂ ರಕ್ತ ಸಂಚಾಲನೆ ಕಡಿಮೆ ಆಗುತ್ತೆ. ಸೊ ಅದರಿಂದ ವೆರಿಕೋಸ್ ವೇನ್ ಬರಬಹುದು. ಸೊ ಇವನ್ನೆಲ್ಲ ನಾವು ತಡೆ ಹಾಕ್ಬೋದು. ಅಂದರೆ ನೀವು ಕುಂತಲ್ಲೇ ಎಕ್ಸಸೈಸ್ ಮಾಡುವಂಥ ಪ್ರಕಾರಗಳೂ ಭಾಳಷ್ಟಿದೆ. ಸೊ ಈವನ್ ಇನ್ ದ ಆಕ್ಯುಪೇಷನಲ್ ಅಲ್ಲಿ ನಾವು ಅವರಿಗೆ

0: ಒಂದು ತರದ ಸ್ಪೋರ್ಟ್ಸ್ ಆಡ್ತಿರ್ತಾರೆ. ಸೊ ಆ ಸ್ಪೋರ್ಟ್ಸ್ ನಲ್ಲಿ ಯಾವ ತರದ ಸ್ನಾಯುಗಳಿಗೆ ಸ್ಟ್ರೆಚಿಂಗ್ ಮಾಡಬೇಕು, ಯಾವ ತರದ ಸ್ಟ್ರೆಚಿಂಗ್ ಮಾಡಬೇಕು. ಸೊ ನಾವು ಈಗ ಬಿಫೋರ್ ಸ್ಪೋರ್ಟ್ ಬಿಗಿನ್ಸ್ ಅಂತ ಹೇಳ್ತೇವಲ್ಲ, ಅವಾಗಂದ್ರೆ ಸ್ಪೋರ್ಟ್ಸ್ ಶುರು ಆಗೋಕ್ಕಿಂತ ಮುಂಚೆ, ಸೊ ನಾವು ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಕೊಡಲ್ಲ, ನಾವು ಡೈನಾಮಿಕ್ ಸ್ಟ್ರೆಚಿಂಗ್ ಕೊಡ್ತೀವಿ. ಸೊ ಸ್ಪೋರ್ಟ್ಸ್ ಎಂಡ್ ಆದಮೇಲೆ, ಅದು ಆಕ್ಟಿವಿಟಿ ನಿಂತ ಮೇಲೆ ಸ್ಟಾರ್ಟಿಂಗ್ ಸ್ಟ್ರೆಚಿಂಗ್ ಕೊಡ್ತೀವಿ. ಸೊ ಈ ಡಿಫ್ರೆನ್ಸ್ ಅಂದರೆ ನಾವು ಈಗ ಯಾವ ಸ್ಪೋರ್ಟ್ಸ್ ಇರುತ್ತೆ ಆ ಸ್ಪೋರ್ಟ್ಸ್ ರಿಲೇಟೆಡ್ ಅವರಿಗೆ ಸ್ಟ್ರೆಚಿಂಗ್ ಆಯಿತು ಇಲ್ಲ ಸ್ಟ್ರೆಂದನಿಂಗ್ ಆಯಿತು, ಅದು ಸ್ಪೋರ್ಟ್ಸ್ ಇಂಜುರಿ ಪ್ರಿವೆನ್ಷನ್ನಲ್ಲಿ ಬರುತ್ತೆ. ಅಂದರೆ ಏನಾದರೂ ಅವ್ರ ಸ್ನಾಯುಗಳಲ್ಲೇ ತ್ರಾಸಾಗೋದನ್ನು ತಡೆಯೋದು. ಸೊ ಈಗ ಆಲ್ರೆಡಿ ಒಂದು ಅವ್ರು ಆಡಬೇಕಾದ್ರೆ ಏನಾದರೂ ಇಂಜುರಿ ಆಯಿತು ಅಂದರೆ ಆನ್ ಫೀಲ್ಡ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಸಪೋಸ್ ನಾವು ಟೇಪಿಂಗ್ ಮಾಡ್ತೀವಿ ಅಂದರೆ ಈಗ ಒಬ್ಬ ಪ್ಲೇಯರನ್ನು ನಾವು ಹೊರಗಡೆ ತೆಗಿಲಿಕ್ಕೆ ಬರಲ್ಲ, ಹಿ ಹ್ಯಾಸ್ ಟು ಕಂಟಿನ್ಯೂ ಪ್ಲೇಯಿಂಗ್. ಸೊ ಆ ರೀತಿಯಾಗ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಆನ್ ಫೀಲ್ಡ್ ಆನ್ ದ ಸ್ಪಾಟ್. ಸೊ ನೀವು ಟೇಪಿಂಗ್ ಮಾಡ್ಬೋದು, ವಾಯ್ಸ್ ಅಪ್ಲಿಕೇಶನ್ ಮಾಡ್ಬೋದು, ಒಂದು ಬ್ರೇಸ್ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಈ ಥರ ಸೊ ಇಂಜುರಿ ಪ್ರಿವೆನ್ಷನ್ನಲ್ಲೂ ಆಗತ್ತೆ, ಆಮೇಲೆ ಇಂಜುರಿ ಆದಮೇಲೆ ಆವಾಗೂ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು.
1: ಸಾಮಾನ್ಯವಾಗಿ ಆಟಗಾರರು ತಮ್ಮ ಮೈ ಮೇಲೆ ಟೇಪ್ ಅನ್ನು ಹಾಕುತ್ತಾರೆ, ಅದು ಫಿಸಿಯೋಥೆರಪಿ ಮಾಡಿರುತ್ತೆ.
0: ಹೌದು, ಫಿಸಿಯೋಥೆರಪಿ ಅಷ್ಟು ಅವ್ರು ಮಾಡಿರ್ತಾರೆ.
1: ಅದರಿಂದ ಏನಾಗುತ್ತೆ ಆ ಟೇಪಿಂಗ್ ಅಂದರೆ ಏನು ಸ್ವಲ್ಪ ತಿಳಿಸ್ಬೋದು?
0: ಟೇಪಿಂಗ್ ಅಂದರೆ ಈಗ ಸಪೋಸ್ ನನಗೆ ಆಲ್ರೆಡಿ ಇಂಜುರಿ ಆಗಿದೆ, ಸೊ ಒಂದು ಸ್ನಾಯು ಆಲ್ರೆಡಿ ಸ್ಟ್ರೆಚ್ ಆಗಿರ್ಬೋದು ಇಲ್ಲ ಅಂತಂದರೆ ಇದಾಗಿರ್ಬೋದು. ಸೊ ಅದನ್ನು ನಾನು ಟೇಪ್ ಮಾಡಿ ಸ್ಟೆಬಿಲೈಸ್ ಮಾಡ್ತೀನಿ. ಸೊ ಅಲ್ಲಿ ಸ್ಟೆಬಿಲಿಟಿನ ಮೇಂಟೈನ್ ಮಾಡಿ ಅವರಿಗೆ ಆಟದಲ್ಲಿ ಕಂಟಿನ್ಯೂ ಮಾಡ್ಬೋದು, ಅದಾದಮೇಲೆ ಅವರಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ಬೋದು ಆಟ ಮುಗಿದ್ಮೇಲೆ.
1: ಬಹಳ ಮುಖ್ಯವಾಗಿ ಜನರಲ್ಲಿ ಒಂದು ಮಾತು, ಸ್ಟ್ರೋಕ್ ಆದರೆ, ಪ್ಯಾರಲಾಟಿಕ್ ಅಟ್ಯಾಕ್ ಆದರೆ ಜನರು ಹೇಳ್ತಾರೆ ಫಿಸಿಯೋ ಮಾಡಿಸಿ ಚೆನ್ನಾಗಾಗುತ್ತೆ, ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿ.
0: ಸ್ಟ್ರೋಕ್ ಅಂದ್ರೇ ಒಂದು ಕಡೆದ ಭಾಗ ನಮ್ಮದು ಕೆಲಸ ಮಾಡಲ್ಲ, ಅದರಲ್ಲಿ ಮೇನ್ಲಿ ಏನಾಗುತ್ತೆ ಬ್ರೈನ್ನಲ್ಲಿ ಕ್ಲಾಟ್ ಆಗಿರ್ಬೋದು, ಅದರ ಇಲ್ಲ ಅಂದರೆ ಬ್ಲೀಡ್ ಆಗಿರ್ಬೋದು, ಅದರಿಂದ ಆ ಪಾರ್ಟ್ ಆಫ್ ದ ಬ್ರೈನ್ ಏನೇನು ಸಪ್ಲೈ ಮಾಡುತ್ತೆ ಅದರದ್ದೆಲ್ಲ ಕೆಲಸ ನಿಲ್ತದೆ. ಸೊ ಹೀಗಾಗಿ ಒಂದು ಕಡೆದು ನಾವು ಟೋನ್ ಅಂತೀವಿ, ಅಂದರೆ ಮಸಲ್ ಪವರ್ ಅನ್ನಲ್ಲ ಟೋನ್ ಅಂತೀವಿ, ಅದು ಟೋನ್ ಅಲ್ಟರ್ಡ್ ಆಗಿರುತ್ತೆ ನಾವು ಅಂದರೆ ಹೈಪೋಟೋನಿ ಆಗುತ್ತೆ, ಅಂದರೆ ನಮ್ಮ ಮೂಮೆಂಟೇ ಬರಲ್ಲ ರೈಟ್ ಆ ಕೈಯಲ್ಲಿ. ಸೊ ಆ ಟೈಮ್ನಲ್ಲಿ ನಾವು ಅದನ್ನು ಟೋನ್ ಮೊದಲು ಗೇನ್ ಮಾಡಲಿಕ್ಕೆ ಫಿಸಿಯೋಥೆರಪಿ ಕೊಡ್ತಾರೆ. ಸೊ ರೂಟ್ಸ್ ಅಪ್ರೋಚು ಇಂಥವೆಲ್ಲ ಅಪ್ರೋಚಸ್ ಇದಾವೆ ಅದರ ಸಂಬಂಧ ಟೋನ್ ಹೆಚ್ಚಿಗೆ ಮಾಡಲಿಕ್ಕೆ. ಸೊ ಅಲ್ಲಿ ಅದು ಸ್ಟೇಜ್ ವೈಸ್ ಹೋಗುತ್ತೆ, ಫಸ್ಟು ಜಾಸ್ತಿ ಟೋ ಜಾಸ್ತಿ ಆಗಿ ಅದಾದಮೇಲೆ ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಸೊ ಅದರಿಂದ ಅವರಿಗೆ ಅಟ್ಲೀಸ್ಟ್ ನಡಿಬೇಕು, ಅವ್ರದ್ದು ಇಂಡಿಪೆಂಡೆನ್ಸ್ ಬರಬೇಕು, ಬ್ಯಾಲೆನ್ಸ್ ಇಂಪ್ರೂವ್ ಆಗಬೇಕು. ಸೊ ಎಷ್ಟು ಮಟ್ಟಿಗೆ ಅವ್ರದ್ದು ಕಂಡೀಷನ್ ನಮಗೆ ಕಂಡೀಷನ್ ಪ್ರಕಾರ ಅಂದರೆ ಈಗ ಭಾಳ ಸೀವಿಯರ್ಲಿ ಎಫೆಕ್ಟೆಡ್ ಇದ್ದರೆ ನಾವು ಕಂಪ್ಲೀಟ್ಲಿ ಅವರಿಗೆ ನಾರ್ಮಲ್ ಥರ ತರಲಿಕ್ಕಾಗಲ್ಲ. ಸೊ ಅವ್ರ ಕಂಡೀಷನ್ ಪ್ರಕಾರ ಎಷ್ಟುವರೆಗೂ ನಾವು ಅವರಿಗೆ ಇಂಡಿಪೆಂಡೆಂಟ್ ಮಾಡ್ಬೋದು ಅಷ್ಟರವರೆಗೂ ಫಿಸಿಯೋಥೆರಪಿ ಹೆಲ್ಪ್ ಆಗುತ್ತೆ.
1: ಸೊ ಬಹಳ ಮುಖ್ಯವಾಗಿ ಯಾವ ಸಂದರ್ಭದಲ್ಲಿ ಸ್ಟ್ರೋಕ್ ಆದ ವ್ಯಕ್ತಿಗೆ ಫಿಸಿಯೋಥೆರಪಿ ಮಾಡಿಸ್ಬೋದು?
0: ಈಗ ಸಪೋಸ್ ಒಂದ್ಸಲ ಸ್ಟ್ರೋಕ್ ಆಗಿದೆ, ಈ ಅವರು ಹಾಸ್ಪಿಟಲ್ನಲ್ಲಿದ್ದಾರೆ, ಅವ್ರದ್ದು ವೈಟಲ್ಸ್ ಇನ್ನೂ ಸ್ಟೇಬಲ್ ಇಲ್ಲ. ಸೊ ಒಂದ್ಸಲ ಅವ್ರದ್ದು ವೈಟಲ್ಸ್ ಸ್ಟೇಬಲ್ ಆದಮೇಲೆ ಇಮಿಡಿಯೇಟ್ಲಿ ಅವರಿಗೆ ಫಿಸಿಯೋಥೆರಪಿ ಶುರು ಮಾಡ್ಬೋದು. ಈವನ್ ವೆನ್ ವೈಟಲ್ಸ್ ಸ್ಟೇಬಲ್ ಇಲ್ಲ ಅಂದ್ರೂ ಬೆಡ್ ಮೇಲೂ ನಾವು ಅವರಿಗೆ ರೋಟೇಷನ್ ಕೊಡ್ಬೋದು, ಅಂದರೆ ಚೇಂಜ್ ಆಫ್ ಪೊಸಿಷನ್ ಕೊಡ್ಬೋದು. ಈಗ ಸಪೋಸ್ ನಮ್ಮದು ಹೊಟ್ಟೆ ಮೂಮೆಂಟೇ ಇಲ್ಲ ಅಂತಂದರೆ ಟೈಟ್ನೆಸ್ ಆಗ್ಬೋದು, ಕಾಂಟ್ರಾಕ್ಚರ್ಸ್ ಆಗ್ಬೋದು ಹಾಗೆ ಬಿಟ್ಟರೆ. ಸೊ ಈವನ್ ಆನ್ ದ ಬೆಡ್ ಪ್ಯಾಸಿವ್ ಮೂಮೆಂಟ್ಸ್ ಅನ್ನು ಕೊಡ್ತೀವಿ, ಅಂದರೆ ಫಿಸಿಯೋಥೆರಪಿಸ್ಟನ್ನೇ ಎಲ್ಲ ಮೂಮೆಂಟನ್ನು ಮಾಡಿಸ್ತಾರೆ. ಸೊ ಟಿಲ್ ಪೇಷಂಟಿಗೆ ಏನೋ ಒಂದು ಸ್ವಲ್ಪನೂ ಅವರಿಗೆ ಅದರದ್ದು ಎಬಿಲಿಟಿ ಟು ಮೂವ್ ಬರೋವರೆಗೂ ಪ್ಯಾಸಿವ್ಲಿ ಅದನ್ನೆಲ್ಲ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ಈಸ್ ಇನ್ ದ ಇಮ್ಮೊಬಿಲೈಸ್, ಅಂದರೆ ಅವರಿಗೆ ಇಮಿಡಿಯೇಟ್ಲಿ ಪೋಸ್ಟ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಕೊಡ್ತೀವಿ. ಒನ್ಸ್ ಅವರು ಸ್ಟೇಬಲ್ ಆದಮೇಲೆ ಅವರಿಗೆ ಎದ್ದು ಕೂಡಿಸಿ ಎದ್ದು ನಿಲ್ಲಿಸ್ಲಿಕ್ಕೆ ಅವನ್ನೆಲ್ಲ ಹೆಲ್ಪ್ ಮಾಡಲಿಕ್ಕೆ ಫಿಸಿಯೋಥೆರಪಿ ಹೆಲ್ಪ್ ಮಾಡಿ.
1: ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗಿರಲಿ ಹಿರಿಯರಾಗಿರಲಿ ಡಿಜಿಟಲಿ ಅವ್ರ ಅಟ್ರಾಕ್ಷನ್ ಬಹಳ ಜಾಸ್ತಿ ಆಗಿದೆ, ಆ ಒಂದು ಸಂದರ್ಭದಲ್ಲಿ ಅವರ ಪೋಶ್ಚರ್ ಬ್ಯಾಡ್ ಪೋಶ್ಚರ್ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ. ಈಗ ಪೋಶ್ಚರ್ ಕರೆಕ್ಟರ್ ಬೆಲ್ಟ್ಸ್ ಅಂತ ಮಾರ್ಕೆಟ್ನಲ್ಲಿ ಬಂದಿದೆ, ಅದು ಎಷ್ಟು ಲಾಭಕಾರಿ? ಆ್ಯಂಡ್ ಬಹಳ ಮುಖ್ಯವಾಗಿ ವೈದ್ಯರನ್ನು ಸಂಪರ್ಕಿಸಲಾರದೆ ಇಂಟರ್ನೆಟ್ ಮುಖಾಂತರ ಅದು ತಗೊಂಡು ಅದನ್ನು ಉಪಯೋಗಿಸೋದು ಎಷ್ಟು ಉತ್ತಮ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
0: ನಾನು ವಿಶೇಷವಾಗಿ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಸಪೋರ್ಟಿಂಗ್ ಬೆಲ್ಟಿಗೆ, ಬಿಕಾಸ್ ನಮ್ಮ ಬಾಡಿ ಏನಾಗುತ್ತೆ, ನೀವೀಗ ಸಪೋಸ್ ಈಗ ಒಂದು ಚೇರ್ ಮೇಲೆ ಕೂತಿದ್ದೀರಿ, ಸೊ ನೀವು ಹಿಂದೆ ನಿಮಗೆ ಬ್ಯಾಕ್ ರೆಸ್ಟ್ ಕೊಟ್ಟರೆ ನನ್ನ ಸ್ನಾಯುಗಳು ಅದ್ರ ಮೇಲೆ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗುತ್ತೆ. ಸೊ ವೆನ್ ನಾನು ಯಾವುದೋ ಸಪೋರ್ಟಿಂಗ್ ಸರ್ಫೇಸ್ ಕೊಟ್ಬಿಟ್ರೆ ನನ್ನ ಸ್ನಾಯುಗಳು ಆ ಸೈಡದು ಇನ್ಆಕ್ಟಿವ್ ಆಗುತ್ತೆ. ಸೊ ನಾನು ಬೇಸಿಕಲಿ ಪೋಶ್ಚರ್ ಕರೆಕ್ಷನಲ್ಲಿ ನಾನು ಹೇಳ್ತೀನಿ, ಮುಂಚೆದ್ದು ಚೇರ್ ಬರ್ತಿತ್ತಲ್ಲ ವುಡನ್ ಚೇರ್ಸ್ ಬರ್ತಿತ್ತು ವಿತ್ ಸ್ಟ್ರೇಟ್. ಸೊ ಐ ವುಡ್ ರೆಕಮೆಂಡ್ ದ್ಯಾಟ್ ಬಿಕಾಸ್ ಆ ರೀತಿಯಲ್ಲಿ ನಾನು ಸ್ಟ್ರೇಟ್ ಕೂಡ್ತೀನಿ. ಆವಾಗ ನನ್ನ ಬ್ಯಾಕ್ ಮಸಲ್ಸ್ ಮತ್ತು ಅಬ್ಡಾಮಿನಲ್ ಮಸಲ್ಸ್ ಎರಡೂ ಕಾಂಟ್ರಾಕ್ಟ್ ಆಗ್ತಿರ್ತವೆ, ಎರಡೂ ಆ್ಯಕ್ಟಿವ್ ಇರ್ತವೆ. ಸೊ

0: ಸೇಯಿಂಗ್ ಕಿ ಈ ಬೆಲ್ಟ್ ಹಾಕ್ಕೊಳ್ಳಿ ಆ ಬೆಲ್ಟ್ ಹಾಕ್ಕೊಳ್ಳಿ, ಐ ವುಡ್ ಸೇ ನೀವು ಚೆನ್ನಾಗಿ ಪೋಶ್ಚರ್ ಮೇಂಟೈನ್ ಮಾಡಿ, ನಿಮ್ಮ ಮಸಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಿ. ಸೊ ಅದರಿಂದ ನಿಮಗೆ ಬೆಟರ್ ಹೆಲ್ಪ್ ಆಗುತ್ತೆ ರಾದರ್ ದೆನ್ ಬೆಲ್ಟ್ ಹಾಕ್ಕೊಂಡು ಐ ಆಮ್ ಯೂಸಿಂಗ್ ಎರ್ಗನಾಮಿಕ್ ಬೆಲ್ಟ್ ಅಂತ ಹೇಳಿ, ದ್ಯಾಟ್ ವುಡ್ ನಾಟ್ ಹೆಲ್ಪ್ ದ ಪರ್ಸನ್.
1: ಸೊ ವೈದ್ಯರಾದ ನೀವು, ನಮ್ಮ ಬಾಲ್ಯದಲ್ಲಿ ಸ್ಕೂಲ್ ಟೀಚರ್ಸ್ಗಳು ಬಳಸುವ ಚೇರ್ ಇರ್ತಿತ್ತಲ್ಲ, ವುಡನ್ ಚೇರ್, ಅದು ಸ್ಟ್ರೇಟ್ ಆಗಿರೋದು, ಅದು ಉತ್ತಮ ಅಂತ ಹೇಳ್ತೀವಿ.
0: ಅದು ಉತ್ತಮ, ಬಿಕಾಸ್ ಅದರಲ್ಲಿ ನಾವು ಬ್ಯಾಕನ್ನು ಸ್ಟ್ರೇಟ್ ಇಟ್ಕೊಂಡು ಕೂರ್ತಿದ್ವಿ. ವಿ ಯೂಸ್ ಟು ಮೇಂಟೈನ್ ಎ ಸ್ಟ್ರೇಟ್ ಪೋಶ್ಚರ್. ಸೊ ಅದರಿಂದ ಅದನ್ನು ನಾಟ್ ಸಿಟ್ಟಿಂಗ್ ಅಲ್ಲ, ಅದನ್ನು ಆ್ಯಕ್ಟಿವ್ ಸಿಟ್ಟಿಂಗ್ ಅಂತ ಹೇಳ್ತೀವಿ ಫಿಸಿಯೋಥೆರಪಿಯಲ್ಲಿ. ಆ್ಯಕ್ಟಿವ್ ಸಿಟ್ಟಿಂಗ್ ಅಂದರೆ ನನ್ನ ಬಾಡಿ, ನನ್ನ ಕುಂತಲ್ಲೇ ನನ್ನ ಬಾಡಿ ಆ್ಯಕ್ಟಿವ್ ಇದೆ ಅಂತ. ಸೊ ಐ ವುಡ್ ರೆಕಮೆಂಡ್ ಆ್ಯಕ್ಟಿವ್ ಸಿಟ್ಟಿಂಗ್ ಈಸ್ ಮಚ್ ಬೆಟರ್ ದೆನ್ ಸಪೋರ್ಟೆಡ್ ಸಿಟ್ಟಿಂಗ್.
1: ಅಂತ ಸಂದರ್ಭದಲ್ಲಿ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಫಿಸಿಯೋಥೆರಪಿ ಇನ್ ಕೇಲಿ ಪ್ರಭಾಕರ್ ಕುರಿ ಹಾಸ್ಪಿಟಲ್ ಈಸ್ ಅಂದರೆ ಒನ್ ಆಫ್ ದ ಸ್ಟೇಟ್ ಆಫ್ ಆರ್ಟ್ ಫಿಸಿಯೋಥೆರಪಿ ಸೆಂಟರ್ ಇದೆ. ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟಿಗಳು ಅವೈಲೇಬಲ್ ಇದೆ. ಈಗ ರೀಸೆಂಟ್ಲಿ ಇನ್ಫ್ಯಾಕ್ಟ್ ಇಂಡಿಯಾದಲ್ಲೇ ಅತ್ಯುತ್ತಮ ಸೆಟಪ್ ಅಂತೂ ಅವಾರ್ಡನ್ನು ಕೇಳಿ ಫಿಸಿಯೋಥೆರಪಿ ಸೆಂಟರಿಗೆ ಸಿಕ್ಕಿದೆ. ಸೊ ರೀಸೆಂಟ್ಲಿ ಸಿಕ್ಕಿರೋ ಅವಾರ್ಡ್. ಸೊ ಇದರಲ್ಲಿ ಗೇಟ್ ಲ್ಯಾಬ್ ಇದೆ, ಅದರಲ್ಲಿ ನೀವು ಹೇಗೆ ನಡೀತಾ ಇದ್ದೀರಿ ಅದರನ್ನು 3D ಇಮೇಜ್ನಲ್ಲಿ ನೀವು ನೋಡ್ಬೋದು, ಅದನ್ನು ಕರೆಕ್ಟ್ ಮಾಡ್ಬೋದು. ವರ್ಚುವಲ್ ರಿಯಾಲಿಟಿ ಸೆಂಟರ್ ಇದೆ. ಸೊ ಅಲ್ಲಿ ಬ್ಯಾಲೆನ್ಸನ್ನು ನೀವು ಚೆಕ್ ಮಾಡಿ, ಎಲ್ಲ ಬ್ಯಾಲೆನ್ಸನ್ನು ಕರೆಕ್ಟ್ ಮಾಡುವ ವರ್ಚುವಲ್ ವರ್ಲ್ಡ್ನಲ್ಲಿ ಏನು ಎಕ್ಸಸೈಸ್ ಇರುತ್ತೆ ಆ ಫೆಸಿಲಿಟಿ ಇದೆ. 11 ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ಆಂಕೋಲಾಜಿ, ಜಿರಿಯಾಟ್ರಿಕ್, CBR, ಆರ್ಥೋ, OMT, ಬಯೋಮೆಕ್ಯಾನಿಕ್ಸ್. ಸೊ ಇವೆಲ್ಲನು ಒಂದೊಂದು ಥರದ ಫಿಸಿಕಲ್ ಎಲಿಮೆಂಟನ್ನು ಅವರು ಟ್ರೀಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ರೀಸೆಂಟ್ಲಿ ಯಾವ್ಯಾವ ಇಕ್ವಿಪ್ಮೆಂಟ್ ಆಲ್ರೆಡಿ ಇದೆ, ಲೈಕ್ ಎಲ್ಲ ಮಷೀನರಿನೂ ಕೇಲಿ ಫಿಸಿಯೋಥೆರಪಿ ಸೆಂಟ್ರಲ್ಲಿ ಅವೈಲೇಬಲ್ ಇದೆ.
1: ಬಹಳ ಮುಖ್ಯವಾಗಿ ಈಗ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ ಫಿಸಿಯೋಥೆರಪಿ ಬಗ್ಗೆ ನಾವು ಬಹಳಷ್ಟು ವಿಷಯಗಳ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಂಡ್ವಿ. ಈಗ ಬಹಳ ಮುಖ್ಯವಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಅಂತ ಸಂದರ್ಭದಲ್ಲಿ ನಾವು ಎಷ್ಟು ನಿಮಿಷಕ್ಕೆ ಒಮ್ಮೆ ಇಂಟರ್ವಲ್ ತಗೋಬಹುದು, ಅದರ ಬಗ್ಗೆನೂ ಸ್ವಲ್ಪ ತಿಳಿಸಬಹುದು?
0: ಪ್ರತಿ ಅರ್ಧ ಗಂಟೆ ವರೆಗೂ ನೀವು ಒಂದ್ ಸ್ವಲ್ಪ ಎದ್ದು ಸ್ಕ್ರೀನ್ ತಿಂತರ ಬೇರೆ ಕಡೆ ನೋಡಿ, ಆಮೇಲೆ ಸ್ವಲ್ಪ ನೆಕ್ ಮೂವ್ಮೆಂಟ್ಸ್ ಮಾಡಿ, ಹ್ಯಾಂಡ್ ಸ್ಟ್ರೆಚಸ್ ಮಾಡಿ, ಲೆಗ್ ಸ್ಟ್ರೆಚಸ್ ಮಾಡಿ, ಇವನ್ನೆಲ್ಲ ಮಾಡ್ಬೋದು ಪ್ರತಿ ಅರ್ಧ ಗಂಟೆ. ಪ್ಲಸ್ ಫಿಸಿಯೋಥೆರಪಿ ಎಕ್ಸಸೈಸ್ ರೆಕಮೆಂಡೇಶನ್ ಹೇಳಿದ್ರೆ ಅಟ್ಲೀಸ್ಟ್ ವಾರಕ್ಕೆ 150-300 ನಿಮಿಷ ವ್ಯಾಯಾಮ ಮಾಡಬೇಕು. ಕರೆ ಈಗ ನಾನು ಅದನ್ನ ಹೇಳಲ್ಲ ಕಿ ನೀವು ಇವತ್ತು ಮುಂಜಾನೆ ಅರ್ಧ ಗಂಟೆ ವ್ಯಾಯಾಮ ಮಾಡಿ ಪೂರ್ಣ ದಿನ ಕೂತ್ಕೊಂಡ್ರೆ ಅದು ಸರಿಯಲ್ಲ. ಸೊ ಎಂಟೈರ್ ಡೇ ನೀವು ಸ್ವಲ್ಪ ಆಕ್ಟಿವ್ ಆಗಿರಬೇಕು. ಸೊ ಅದನ್ನ ನೀವು ಇನ್ಕಲ್ಕೇಟ್ ಮಾಡಬೇಕು ನಿಮ್ಮ ಡೇ ಟು ಡೇ ಆಕ್ಟಿವಿಟಿಯಲ್ಲಿ. ಸ್ವಲ್ಪ ಎದ್ದು ಅಲ್ಲೇ ನಡೆದಾಡಿ, ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ. ಸೊ ಅದೇ ಇಂಪಾರ್ಟೆಂಟು.
1: ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ ವಿತ್ ರೆಸ್ಪೆಕ್ಟ್ ಟು ವರ್ಲ್ಡ್ ಫಿಸಿಯೋಥೆರಪಿ ಡೇ ಹೇಳಿದ್ರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅಂದ್ರೆ ವರ್ಲ್ಡ್ ಫಿಸಿಯೋಥೆರಪಿ ಡೇ ದಿನ ಅಷ್ಟೇ ಅಲ್ಲ, ಇದ್ ಅವೇರ್ನೆಸ್ ಎಲ್ಲರಿಗೂ ಯಾವಾಗೂ ಇರಬೇಕು. ಬಿಕಾಸ್ ಒಂದು ಸಲ ಕಾಯಿಲೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ, ಅದ್ರ ನಂತರ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ಳೋಕಿಂತ ಮುಂಚೆ ನಾನು ಎಲ್ಲರಿಗೂ ಇದನ್ನೇ ರೆಕಮೆಂಡ್ ಮಾಡ್ತೀನಿ ಕಿ ನೀವು ಮುಂಚೆ ನಿಂತ್ರೇ ಆಕ್ಟಿವ್ ಇರಿ, ಎಕ್ಸಸೈಸ್ ಕಂಪಲ್ಸರಿಲಿ ಶುರು ಮಾಡಿ. ನಿಮಗೇನಾದರೂ ತ್ರಾಸಿದ್ರೆ ಯಾವುದೋ ಫಿಸಿಯೋಥೆರಪಿಸ್ಟ್ಗೆ ಕನ್ಸಲ್ಟ್ ಮಾಡಿ, ಅವರು ಕನ್ಸಲ್ಟೇಷನ್ ದಿಂತ್ರ ಅವ್ರ ರೆಕಮೆಂಡೇಷನ್ ದಿಂತ್ರ ಎಕ್ಸಸೈಸ್ ಕಂಟಿನ್ಯೂ ಮಾಡಿ. ಸೊ ನಿಮಗೆ ಕಾಯಿಲೆಗಳನ್ನು ತಡೆ ಮಾಡಲಿಕ್ಕೆ ಫಿಸಿಯೋಥೆರಪಿ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಪ್ಲಸ್ ಇಟ್ ಈಸ್ ಒನ್ ಆಫ್ ದ ಮೆಡಿಸಿನ್ ಫ್ರೀ ಮೆಡಿಸಿನ್, ಅಂದರೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲದೇ ನಿಮ್ಮ ಸ್ನಾಯುಗಳದಿಂದ ಹೆಲ್ಪ್ ತಿಂದ್ರೆ ನಿಮ್ಗೆ ಹೆಲ್ದಿ ಇಡುವಂಥ ಮೆಡಿಸಿನ್ ಇದು. ಸೊ ಇದರ ಉಪಯೋಗ ಐ ಥಿಂಕ್ ಎಲ್ಲರೂ ಮಾಡ್ಕೊಳ್ಬೇಕು.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಏನಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ? ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಫಿಸಿಯೋಥೆರಪಿ ಡೇ, ವಿಶ್ವ ಫಿಸಿಯೋಥೆರಪಿ ದಿನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ KLE ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೆಳಗಾವಿಯ ಡಾಕ್ಟರ್ ವರ್ಷಾ ಹುದ್ದಾರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: केली संस्थेचे नूतन हॉर्टिकल्चर विज्ञान महाविद्यालय मत्तिको बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 2027 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक तत्वे तसेच

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
3: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 9380056.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: केएल कॅन्सर हॉस्पिटल नेहरूनगर बेळगाव.
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते.
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केएल कॅन्सर हॉस्पिटल
1: केएलएस डॉक्टर प्रभाकर कोरे हॉस्पिटल आणि MRCच्या पाठीमागे नेहरूनगर बेळगाव येते.
0: तुमच्या आरोग्यासाठी नवीन आशेचा किरण केएल कॅन्सर हॉस्पिटल.
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
1: आमचा पत्ता केएलएस डॉक्टर प्रभाकर कोरे हॉस्पिटल आणि MRCच्या पाठीमागे केएल कॅन्सर हॉस्पिटल नेहरू नगर बेळगाव येते.
0: फोन नंबर 08312552500 आणि 247377.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केएल कॅन्सर हॉस्पिटल बेळगाव येते.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
0: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೇಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಪೇಕ್ಷಾ ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 ಆಗಸ್ಟ್ 2026 ಪಾಸೂನ್ ಸುರು ಝಾಲೇ. ಉಶೀರ್ ಕರೂ ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿ ಸಂಪರ್ಕ 9912340868 ಆಣಿ 9380560483.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली संस्थेचे नूतन हॉर्टिकल्चर विज्ञान महाविद्यालय मत्तिको बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी KCET मार्गदर्शक तत्वे तसेच

ಎ ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ವಾರ್ತೆಗಳ ವಿವರ: ಅಭಿವೃದ್ಧಿ ಯೋಜನೆಗಳು ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟಿನಲ್ಲಿ ಸಮಾಜ ಸೇವೆ ಮತ್ತು ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗರಿಕರಿಗೆ ಕರೆ ನೀಡಿದ್ದಾರೆ. ಗುಜರಾತ್ನ ನವಸಾರಿಯಲ್ಲಿ ಬೃಹತ್ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಿಎಂ ಸ್ವನಿಧಿ ಯೋಜನೆಯು ಸಾಲ ಮತ್ತು ಆಧುನಿಕ ಡಿಜಿಟಲ್ ಪಾವತಿ ಸೌಲಭ್ಯಗಳಿಗೆ ಸುಲಭ ಪ್ರವೇಶ ಖಚಿತಪಡಿಸಿಕೊಳ್ಳುವ ಮೂಲಕ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಡೋದರದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಯೋಜನೆಗಳಲ್ಲಿ 20,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪಶ್ಚಿಮಕ್ಕೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನ ಪೂರ್ಣಗೊಂಡ ಭಾಗಗಳನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಿದರು. ಇದರ ಜೊತೆಗೆ ವಿವಿಧ ಸರಕು ಹಾಗೂ ಹೊಸ ಪ್ರಯಾಣಿಕ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದು, ಆಲಿರಾಜ್ಪುರದ ಗಿರಿಜನ ಪ್ರದೇಶಗಳನ್ನು ರೈಲು ಜಾಲಕ್ಕೆ ಜೋಡಿಸುವ ಜೋಬತ್ ತಾಂಡಾ ರಸ್ತೆ ಹೊಸ ಮಾರ್ಗವನ್ನು ಉದ್ಘಾಟಿಸಿದರು. 9,700 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಯೋಜನೆಗಳು, 1,780 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗುಜರಾತ್ ಸರ್ಕಾರದ 2,600 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆರ್ಟಿಕಲ್ 370 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಇದೇ ವೇಳೆ ಅತ್ಯುತ್ತಮ ನಾನ್ ಪಿಕ್ಚರ್ ವಿಭಾಗದಲ್ಲಿ ಬಂಗಾರ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ರಾಮನವಮಿ ಪ್ರಶಸ್ತಿಗೆ ಭಾಜನವಾಗಿದೆ. ಬ್ರಹ್ಮಯುಗಂ ಚಿತ್ರದ ನಟನೆಗಾಗಿ ನಟ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ನಟನೆಗಾಗಿ ನಟ ಕಾರ್ತಿಕ್ ಆರ್ಯನ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ ಆರ್ಟಿಕಲ್ 370 ಚಿತ್ರದ ನಟನೆಗಾಗಿ ಯಾಮಿ ಗೌತಮ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಚಿತ್ರದ ನಿರ್ದೇಶಕ ರಣದೀಪ್ ಹೂಡಾ ಅವರು ಅತ್ಯುತ್ತಮ ಚೊಚ್ಚಲ ನಿರ್ದೇಶಕ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದೇ ರೀತಿ ಕನ್ನಡ, ಮರಾಠಿ, ತಮಿಳು, ತೆಲುಗು, ತುಳು, ಮಲಯಾಳಂ, ಸಂತಾಲಿ ಸೇರಿದಂತೆ ಇತರೆ ಭಾಷೆಗಳು ಮತ್ತು ಪ್ರಕಾರಗಳ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಕಡಲ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಶ್ರೀಲಂಕಾಕ್ಕೆ 3 ದಿನಗಳ ಭೇಟಿಗಾಗಿ ಕೊಲಂಬೊ ತಲುಪಿದ್ದಾರೆ. ಬಂಡಾರ ನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಶ್ರೀಲಂಕಾ ರಕ್ಷಣಾ ಖಾತೆ ಉಪಸಚಿವೆ ಅರುಣಾ ಜಯಶೇಖರ ಮತ್ತು ಭಾರತೀಯ ಹೈಕಮಿಷನರ್ ಸಂತೋಷ್ ಝಾ ಆತ್ಮೀಯವಾಗಿ ಬರಮಾಡಿಕೊಂಡರು. ತಮ್ಮ ಭೇಟಿಯ ವೇಳೆ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀಲಂಕಾದ ನಾಯಕರೊಂದಿಗೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ಬಲವಾದ ಕಡಲ ಮತ್ತು ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ಪರಸ್ಪರ ಪ್ರಯೋಜನಕಾರಿ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯಲಿವೆ. ಭೇಟಿಯ ಸಂದರ್ಭದಲ್ಲಿ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದಲ್ಲಿ ಈ ತಿಂಗಳ 4ನೇ ತಾರೀಕಿನವರೆಗೆ 1,086 ಲಕ್ಷ ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳನ್ನು ಬೆಳೆಯಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 421 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ. ಒಟ್ಟು 117 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗಿದೆ. 181 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಶ್ರೀ ಅನ್ನ ಬೆಳೆಯಲಾಗಿದೆ. 191 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆಕಾಳುಗಳನ್ನು ಬೆಳೆಯಲಾಗಿದೆ. 109 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಹಾಗೂ 58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ತೆಲಂಗಾಣದಲ್ಲಿನ ಐಟಿಐ ಕ್ಲಸ್ಟರ್ಗಳಿಗೆ ಒಟ್ಟು 735 ಕೋಟಿ ರೂಪಾಯಿಗಳ ಯೋಜನಾ ವೆಚ್ಚದೊಂದಿಗೆ ಕಾರ್ಯತಂತ್ರದ ಹೂಡಿಕೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಇದರಲ್ಲಿ ರಾಜಸ್ಥಾನಕ್ಕೆ 241 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ, ಉತ್ತರ ಪ್ರದೇಶಕ್ಕೆ 240 ಕೋಟಿ ರೂಪಾಯಿ ಹಾಗೂ ತೆಲಂಗಾಣಕ್ಕೆ 254 ಕೋಟಿ ರೂಪಾಯಿ ಹೂಡಿಕೆ ಯೋಜನೆ ಸೇರಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶ ಪರಿವರ್ತನೆ ಮೂಲಕ ಮೇಲ್ದರ್ಜೆಗೇರಿಸಿ ಐಟಿಐಗಳಿಗೆ ಸಂಬಂಧಿಸಿದ 5ನೇ ರಾಷ್ಟೀಯ ಸ್ಟೇರಿಂಗ್ ಸಮಿತಿ ಸಭೆಯಲ್ಲಿ ಇದನ್ನು ಅನುಮೋದಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹಾಗೂ ಅಂತಾರಾಷ್ಟೀಯ ಸೌರ ಒಕ್ಕೂಟ ಸಹಯೋಗದಲ್ಲಿ ಪಾಲುದಾರಿಕೆ ಮತ್ತು ಪ್ರದರ್ಶನ ಅವಕಾಶಗಳು ವಿಷಯದಡಿ ಈ ವರ್ಷದ ನವೆಂಬರ್ 2-5 ನವದೆಹಲಿಯ ಭಾರತ ಮಂಟಪದಲ್ಲಿ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 ಆಯೋಜಿಸಲಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಸಾರಂಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಸೌರ ಒಕ್ಕೂಟದ 9ನೇ ಅಧಿವೇಶನ ಮತ್ತು 4ನೇ ಹಸಿರು ಹೈಡ್ರೋಜನ್ ಸಮ್ಮೇಳನದ ಬೆಂಗಳೂರು ಆವೃತ್ತಿಯ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಕರ್ನಾಟಕ ಅದ್ಭುತ ಸಾಧನೆ ಮಾಡಿದೆ ಎಂದು ಹೇಳಿದರು. ಪ್ರಸ್ತುತ ರಾಜ್ಯದಲ್ಲಿ ಇಂಧನ ಉತ್ಪಾದನೆಯಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರ 70% ಪಾಲು ಹೊಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಪಾಲುದಾರರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ನಿಟ್ಟನಲ್ಲಿ ಈ ರೋಡ್ ಶೋ ಆಯೋಜಿಸಲಾಗಿದೆ. ಅಲ್ಲದೆ ನವದೆಹಲಿಯಲ್ಲಿ ಮುಂಬರುವ ಶೃಂಗಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಪಾಲುದಾರರು ಭಾಗವಹಿಸುವಂತೆ ಆಹ್ವಾನಿಸಿದ್ದೇವೆ ಎಂದು ಸಂತೋಷ್ ಸಾರಂಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಜಾಗತಿಕವಾಗಿ ಭಾರತ ಮತ್ತು ರಷ್ಯಾ ಪ್ರಮುಖ ರಾಷ್ಟಗಳಾಗಿವೆ. ಬ್ರಿಕ್ಸ್ ಶೃಂಗಸಭೆಯ ಕಾರ್ಯಸೂಚಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಷಯ ಪ್ರಮುಖವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ ಬರೆದ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮಾತೃವಂದನಾ ಯೋಜನೆ ಮತ್ತು ಪೋಷಣ್ ಮಾಸಿಕದ 10 ಕುರಿತಾದ ಲೇಖನವು ಅಂಗನವಾಡಿ ವ್ಯವಸ್ಥೆಯನ್ನು ಜಲಾಂದೋಲನವಾಗಿ ಮಾಡುವ ಸಂದೇಶವನ್ನು ಎತ್ತಿ ತೋರಿಸುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ನೇರ ಲಾಭ ವರ್ಗಾವಣೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಪೌಷ್ಟಿಕ ಆಹಾರವು ಮಕ್ಕಳು, ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರನ್ನು ಹೇಗೆ ಬೆಂಬಲಿಸುತ್ತದೆ ಎಂಬುದನ್ನು ಈ ಲೇಖನ ಒತ್ತಿ ಹೇಳುತ್ತದೆ. ಈ ಪ್ರಯತ್ನಗಳು ಅಪೌಷ್ಟಿಕತೆ ಮುಕ್ತ ಮತ್ತು ವಿಕಸಿತ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ ಸರಣಿಯ 3ನೇ ಹಂತದಲ್ಲಿ ಭಾರತ ಅದ್ಭುತ ಪ್ರದರ್ಶನ ನೀಡಿದೆ. ಪುರುಷರ ತಂಡ ಸ್ಪರ್ಧೆಗಳಲ್ಲಿ 2 ಚಿನ್ನ ಮತ್ತು ಮಹಿಳೆಯರ ರಿಕರ್ವ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದೆ. ಕಾಂಪೌಂಡ್ ತಂಡ ಸ್ಪರ್ಧೆಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ತೋಮನ್ ಕುಮಾರ್ ಹಾಗೂ ಶ್ಯಾಮಸುಂದರ್ ಸ್ವಾಮಿ ಜೋಡಿ ಇರಾಕ್ನ ಅಬ್ಬಾಸ್ ಕದೀಮ್ ಮತ್ತು ಅನ್ವರ್ ಜೋಡಿ ವಿರುದ್ದ 152-139 ಅಂತರದಲ್ಲಿ ಗೆಲುವು ಸಾಧಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಪುರುಷರ ರಿಕರ್ವ್ ಸ್ಪರ್ಧೆಯಲ್ಲಿ ಹರ್ಮಿಂದರ್ ಸಿಂಗ್ ಮತ್ತು ವಿಜಯ್ ಸುಂಡಿ ಜೋಡಿ ಸ್ಲೋವಾಕಿಯಾದ ಡೇವಿಡ್ ಇವಾನ್ ಮತ್ತು ಡೆನಿಸ್ ಇವಾನ್ ಅವರನ್ನು 6-2, 6-2 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದರು. ಮಹಿಳಾ ರಿಕರ್ವ್ ತಂಡ ವಿಭಾಗದ ಫೈನಲ್ನಲ್ಲಿ ಭಾವನಾ ಮತ್ತು ಪೂಜಾ ಜೋಡಿ ಚೀನಾ ಜೋಡಿ ವಿರುದ್ದ 0-6 ಅಂತರದಲ್ಲಿ ಪರಾಭವಗೊಂಡ ನಂತರ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜ ಸೇವೆ, ಸ್ವಚ್ಛತೆಯನ್ನ ದೈನಂದಿನ ಅಭ್ಯಾಸ ಮಾಡಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಗುಜರಾತ್ನ ಏಕ್ತಾ ನಗರದಲ್ಲಿ ಇದೇ 22ರಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ. ದೇಶದಲ್ಲಿ 1,086 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆ, ಕೇಂದ್ರ ಕೃಷಿ ಸಚಿವಾಲಯ ಮಾಹಿತಿ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಕ್ರೀಡಾಕೂಟ, ಭಾರತಕ್ಕೆ 2 ಚಿನ್ನ 1 ಬೆಳ್ಳಿ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೆಎಲ್ಇ ಸಂಸ್ಥೆಯನ್ನು ತನ್ನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.